ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, 1948ನೇ ರಾಷ್ಟ್ರೀಯ ಶಕವರ್ಷದ ಜ್ಯೇಷ್ಠ ಮಾಸದ 14ನೆಯ ದಿನ, ಅಂದರೆ 2026ನೆಯ ಇಸವಿ ಜೂನ್ ತಿಂಗಳ 4ನೆಯ ತಾರೀಖು. ಈಗ ಸಮಯ 5:58:50. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮಂಗಳೂರು. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್‌ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಜಿ ಕನಕಲಕ್ಷ್ಮಿ ಅವರ ಧ್ವನಿಯಲ್ಲಿ ದೇಶಭಕ್ತಿ ಗೀತೆ ಕಣ್ತುಂಬ ನೋಡೆಮ್ಮ ಹರಸು ತಾಯೇ ವಿ ಸೀತಾರಾಮಯ್ಯ ಅವರ ರಚನೆಯಿದು.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಕೇಳಿ ಚಿಂತನ ಶಾರದ ಅವರಿಂದ.
1: ನಾವು ಅವ್ಯಕ್ತ ಭಯಗಳ ಮೂಟೆಯನ್ನೇ ಮನ

0: ದಲ್ಲಿ ಹೊತ್ತಿರುತ್ತೇವೆ. ಇದರ ಗಾಢತೆಯು ಅದೆಷ್ಟರ ಮಟ್ಟಿಗೆ ಆವರಿಸಿದೆ ಎಂದರೆ ನಮ್ಮ ಉಸಿರಿನೊಂದಿಗೆ ಬೆರೆತಿದೆ. ಅದನ್ನು ಬಿಟ್ಟಾಗಲಷ್ಟೇ ಹೆದರಿಕೆ ಎಂಬ ದುಷ್ಟ ರಾಕ್ಷಸ ನಮ್ಮ ಜೀವನದಿಂದ ತೊಲಗುವುದು ಎನ್ನುತ್ತಾರೆ ಅಮೆರಿಕದ ಶಾಂತಿ ಪ್ರತಿಪಾದಕರೊಬ್ಬರು. ಗತದಲ್ಲಿ ನಾವು ಸುಟ್ಟ ಜ್ಞಾಪಕಗಳ ಗುರುತುಗಳೇ ಭಯ. ಅದರ ದಾಳಿಗೆ ಯಾವುದೇ ಕಾರಣಕ್ಕೂ ಹೆದರಬಾರದು ಮತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಲು ಇದೊಂದು ಸೂಕ್ತ ಅವಕಾಶವೆಂದು ತಿಳಿಯಬೇಕು. ಇಲ್ಲಿ ನಂಬಿಕೆಯ ಪಾತ್ರ ಹಿರಿದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಮೇಲಿರುವವನು ತನ್ನ ಮಕ್ಕಳಿಗೆ ಒಳಿತನ್ನೇ ಮಾಡುತ್ತಾನೆ. ಯಾರಿಗೂ ಯಾವುದೇ ಕಾರಣಕ್ಕೂ ಮೋಸ ಉಂಟಾಗದು. ಆದ್ದರಿಂದ ಅನಾವಶ್ಯಕ ಸಂಗತಿಗಳಲ್ಲಿ ಮನಸ್ಸನ್ನು ತೊಡಗಿಸದೆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಭಯವಾಗುವುದಕ್ಕೇನು ಕಾರಣ ಎಂದು ಆಲೋಚಿಸಿದಾಗ ಉತ್ತರ ತಿಳಿದು ಪರಿಹಾರಕ್ಕೆ ಮಾರ್ಗವು ತಿಳಿದು ಬರುತ್ತದೆ. ಇತರರು ನಮ್ಮನ್ನು ಗಮನಿಸುವ ಮುನ್ನವೇ ನಾವು ಜಾಗರೂಕರಾಗಿ ಸಮಸ್ಯೆಯಿಂದ ಮುಕ್ತಿ ಹೊಂದುವುದು ಎಷ್ಟು ಉತ್ತಮ ಅಲ್ಲವೇ? ಮಕ್ಕಳಿಗೆ ಗುರುಗಳ ಭಯವಿರಬೇಕು. ಇಲ್ಲವಾದಲ್ಲಿ ಉತ್ತಮ ಪ್ರಜೆಗಳಾಗಲು ಉತ್ಕೃಷ್ಟವಾದ ಜೀವನವು ರೂಪಿತವಾಗಲು ಸಾಧ್ಯವಿಲ್ಲ. ಆದರೆ ನಮಗೆ ಅನಾರೋಗ್ಯ ಉಂಟಾಗುತ್ತದೆಂದೋ, ಕಷ್ಟಗಳು ಬರಬಹುದೆಂದೋ, ಅಥವಾ ಹಣವು ನಷ್ಟವಾಗಬಹುದೆಂದೋ ಭಯಪಟ್ಟು ಕೂರುವಷ್ಟು ಅರ್ಥಹೀನ ಸಂಗತಿ ಮತ್ತೊಂದಿಲ್ಲ. ಅದರಷ್ಟು ಅಸಹಜ ವರ್ತನೆ ಇನ್ನೊಂದಿಲ್ಲ. ವ್ಯಕ್ತಿಗತ ಭಯವನ್ನು ಕಡಿಮೆ ಮಾಡಿಕೊಳ್ಳಲು ಅನೇಕ ಮಾರ್ಗಗಳಿವೆ. ಕನಕದಾಸರು ತಮ್ಮ ಗುರುಗಳು ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ನಾನು ಹೋದರೆ ಹೋದೇನು ಎಂದು ಉತ್ತರಿಸಿದ್ದರು. ಆಗ ಅಲ್ಲಿದ್ದವರೆಲ್ಲ ಕ್ಷಣ ಕೆಂಡಾಮಂಡಲವಾದರು. ಆದರೆ ಅದರ ಒಳ ಅರ್ಥ ತಿಳಿದ ಬಳಿಕ ಕನಕರ ಪಾಂಡಿತ್ಯಕ್ಕೆ ಮೂಕ ವಿಸ್ಮಿತರಾಗಿದ್ದರು. ಇಲ್ಲಿ ನಾನು ಅಂದರೆ ಅಹಂ, ಇದು ಹೋದರೆ ಹೋದೇನು ಎಂಬ ವಿಶಾಲ ಅರ್ಥವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ನಮ್ಮ ನಿತ್ಯ ಜೀವನದಲ್ಲೂ ಹೀಗೆ ನಾನು ಎಂಬ ಭಾವ ಹೋದರೆ ಭಯವು ನಮ್ಮಿಂದ ದೂರವಾಗುತ್ತದೆ. ಕುರುಕ್ಷೇತ್ರದಲ್ಲಿ ನೆರೆದಿದ್ದ ತನ್ನ ಬಂಧುಗಳನ್ನೇ ಕೊಲ್ಲುವ ಸಂದರ್ಭವನ್ನು ತಿರಸ್ಕರಿಸಿದ ಅರ್ಜುನನ ಭಯವನ್ನು ಶ್ರೀಕೃಷ್ಣನು ಭಗವದ್ಗೀತೆಯಿಂದ ಹೋಗಲಾಡಿಸಿದನಲ್ಲದೆ ಪಾರ್ಥನಿಗೆ ಬುದ್ಧಿ ಹೇಳಿ ಯುದ್ಧದ ಅವಶ್ಯಕತೆಯನ್ನು ತಿಳಿಸಿದನು. ಓರ್ವ ಹೆಣ್ಣು ಮಗಳಿಗೆ ಕತ್ತಲೆಂದರೇ ಹೆದರಿಕೆ. ಅದನ್ನು ಹೋಗಲಾಡಿಸಲು ಆಕೆ ಮೊರೆ ಹೊಕ್ಕಿದ್ದು ಯೋಗವನ್ನು. ಪರಿಣಾಮ ಉತ್ತಮವಾಗಿತ್ತು. ಯೋಗ, ಧ್ಯಾನ ಇವು ಆಕೆಯ ಮನಸ್ಸನ್ನು ಸಬಲಗೊಳಿಸಿ ಏಕಾಗ್ರತೆಯನ್ನು ಉಂಟುಮಾಡಿತು. ಕ್ರಮೇಣ ಕತ್ತಲ ಸಮಸ್ಯೆ ಆಕೆಯನ್ನು ಕಾಡಲೇ ಇಲ್ಲ. ನಿಯಂತ್ರಣ ಮೀರಿದ ಅಹಂನಿಂದ ಕೆಲವು ಕೆಟ್ಟ ಪರಿಣಾಮಗಳುಂಟಾಗುತ್ತವೆ. ಉದಾಹರಣೆಗೆ, ತಮ್ಮನ್ನು ಯಾರೂ ಗುರುತಿಸುತ್ತಿಲ್ಲವೆಂಬ ಭಯ, ಒಂದೇ ಸ್ಥಳದಲ್ಲಿ ನಿಶ್ಚಿಂತೆಯಾಗಿರಲಾರೆ ಎಂಬ ದಿಗಿಲು, ತಪ್ಪು ಮಾಡಿ ಬಿಡುತ್ತೇವೇನೋ ಎನ್ನುವ ಹೆದರಿಕೆ, ಅಧಿಕಾರವು ಹೊರಟು ಹೋಗುತ್ತದೇನೋ ಎನ್ನುವ ಕಳವಳ, ಪತನವಾಗಿ ಬಿಡುತ್ತೇವೆ ಎನ್ನುವಂತಹ ಭಯ, ನಂಬಿಕೆಯು ನಮ್ಮಲ್ಲಿರುವ ಅಭದ್ರತೆ, ಗಲಿಬಿಲಿ, ಭಯವನ್ನು ನಿವಾರಿಸುತ್ತದೆ. ಪರಿಸರವೂ ಕೆಲವೊಮ್ಮೆ ಪೂರಕ ವಾತಾವರಣವನ್ನು ಕಲ್ಪಿಸುತ್ತದೆ. ಪ್ರತಿಯೊಂದು ಭಯಕ್ಕೂ ಮೂಲ ಕಾರಣ ಒಂಟಿತನ. ಅದನ್ನು ತೊಲಗಿಸಿಕೊಂಡರೆ ಉತ್ತಮ ಫಲಿತಾಂಶವು ನಮ್ಮದಾಗುತ್ತದೆ. ಅನುಮಾನಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ. ಆದರೆ ಕೆಲವೊಮ್ಮೆ ಬದುಕಿನ ಒಳಹರಿವುಗಳ ಬಗ್ಗೆ ತಿಳಿ ಹೇಳುವ ಭಯವನ್ನು ನಿರ್ಲಕ್ಷಿಸದೆ ಅದರ ಮಾತನ್ನು ಕೇಳಿ ಜಾಗರೂಕರಾಗಬೇಕು. ಬದುಕಲ್ಲಿ ಭಯದ್ದೇ ಮೇಲುಗೈಯಾದರೆ ಗುರಿಯು ಚದುರುತ್ತದೆ. ನಂಬಿಕೆಯಲ್ಲಿ ಸಡಿಲಿಕೆ ಉಂಟಾದರೆ ಕನ್ನಡಿಯ ಮೇಲೆ ಉಂಟಾಗುವ ಗಾಢವಾದ ಕಲೆಯಂತೆ ಮನಸ್ಸು ಹಾಳಾಗುತ್ತದೆ. ಚಿಕ್ಕ ಮಗುವಿಗೆ ಭೂತ ವರ್ತಮಾನಗಳ ಬಗ್ಗೆ ಅರಿವೇ ಇರುವುದಿಲ್ಲ. ಅದರ ಬಳಿ ಊಹೆಗಳಿಗೆ ಜಾಗವೇ ಇರುವುದಿಲ್ಲ. ನಮ್ಮ ಮನಸ್ಸನ್ನು ಮುಗ್ಧ ಮಗುವಿನ ವರ್ತನೆಯಂತೆ ಮಾಡಿಕೊಂಡರೆ ದಿಗಿಲಿನ ಉಪಟಳವು ನಮ್ಮನ್ನು ಯಾವುದೇ ಬಗೆಯಲ್ಲಿ ಕಾಡುವುದಿಲ್ಲ. ಕೇವಲ ಇತರರು ನಮ್ಮನ್ನು ಪ್ರಶಂಸಿಸಲಿ ಎಂಬ ಉದ್ದೇಶವನ್ನಿಟ್ಟುಕೊಂಡೇ ನಡೆದರೆ ಬದುಕಿನ ನೆಮ್ಮದಿಯು ಚೂರು ಚೂರಾಗುತ್ತದೆ. ನಂಬಿಕೆ, ಶ್ರದ್ಧೆಯ ಅಡಿಗಲ್ಲ ಮೇಲೆ ಜೀವನ ಸೌಧವು ನಿಂತಿದೆ. ಕೆಲಸಕ್ಕೆ ಬಾರದ ಸಂಗತಿಗಳೆಡೆಗೆ ಮನಸ್ಸನ್ನು ನೀಡಬಾರದು. ನಿಶ್ಚಲ ಚಿತ್ತವು ಭಯ ನಿವಾರಣೆಯ ಉತ್ತಮ ಔಷಧ.
1: ಇದುವರೆಗೆ ಶಾರದಾ ಅವರಿಂದ ಚಿಂತನೆ ಕೇಳಿದಿರಿ.

ಅಹಂಕಾರಿ ಮನುಷ್ಯ ಯಾವಾಗಲೂ ಒಂಟಿಯಾಗಿಯೇ ಇರಬೇಕಾಗುತ್ತದೆ ಎಂದಿದ್ದಾರೆ ಚೆನ್ನವೀರ ಕಣವಿ. ನಮ್ಮಲ್ಲಿ ನಾವು ವಿಶ್ವಾಸ ಕಳೆದುಕೊಳ್ಳದೇ ಇರುವುದು ಮತ್ತು ನಮ್ಮನ್ನು ನಾವು ದ್ವೇಷಿಸದೇ ಇರುವುದೇ ನಮ್ಮ ಮೊದಲ ಕರ್ತವ್ಯ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಮಂಗಳೂರು ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:40 ಗಂಟೆ ತತ್ವಪದ, 6:40

ಇಪ್ಪತ್ತೈದು ನಿಮಿಷಕ್ಕೆ ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಸುಷ್ಮಾ ಶೆಣೈ. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಕನ್ನಡ ಚಿತ್ರಗೀತೆಗಳು, 9:00 ಭಾವಗೀತೆಗಳನ್ನು ಕೇಳುವಿರಿ. 9:15 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. ಹತ್ತು ಗಂಟೆ ಮೂವತ್ತು ನಿಮಿಷದಿಂದ 11:30 ಹೃದಯ ರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಭಾ ಹೆಗ್ಡೆ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವಿರಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. 1:20 ಸ್ವರ ಮಾಧುರ್ಯದಲ್ಲಿ ರಾಧಾ ಮತ್ತು ಜಯಲಕ್ಷ್ಮಿ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಪಿಲಿಮೊಗರಿನ ಬೂಬಾ ಪರವ ಅವರಿಂದ ಕಿರುಪಾಡ್ದನಗಳು, 5:30ಕ್ಕೆ ಚಿತ್ರಗೀತೆಗಳು, 6 ಗಂಟೆಗೆ ತುಳು ಸುದ್ದಿ ಸಾರಾಂಶ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಪೆರ್ಲದ ಮನೀಶ್ ಗಂಭೀರ್ ಅವರ ಕಾಳು ಮೆಣಸುಗಳ ಸಾವಯವ ಗೊಬ್ಬರ ನಿರ್ವಹಣೆಯ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ನಡೆಸಿಕೊಡುತ್ತಾರೆ ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ, 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಮಾಧವ ಪೈ ಅವರಿಂದ ಭಾಷಣ ಕೇಳುವಿರಿ. ವಿಷಯ ಓದುವಿಕೆ ಹಾಗೂ ಸೃಜನಶೀಲ ಬರವಣಿಗೆ ಹಿರಿಯ ನಾಗರಿಕರಿಗೆ ಒಂದು ಉತ್ತಮ ಹವ್ಯಾಸ. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. ಈ ರಾತ್ರಿ 9:30 ಕನ್ನಡ ಭಾರತಿಯಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಸಂವಾದ ನಡೆಸಿಕೊಡುತ್ತಾರೆ ಡಾಕ್ಟರ್ ಶಭಾನಾ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಧ್ವನಿ ಮುದ್ರಣದ ಪ್ರಸಾರವನ್ನು ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.

0: ಹಿಟ್ಟುಗಳನ್ನ ಯೂಸ್ ಮಾಡಿರಬಹುದು, ಕೆಲವು ಧಾನ್ಯಗಳನ್ನು ಯೂಸ್ ಮಾಡಿರಬಹುದು. ಈಗ ಎಲ್ಲ ಪ್ರಾಡಕ್ಟ್ಗಳು ಕೈಗೆ ಸಿಗೋದ್ರಿಂದ ಅಂಥದ್ದು ಯಾರು ಮಾಡ್ತಾ ಇಲ್ಲ. ನಮ್ಮ ಆಯುರ್ವೇದ ಆಚಾರ್ಯರು ತುಂಬ ತರಹದ ದೈನಂದಿನ ಚಟುವಟಿಕೆಗಳಲ್ಲಿಯೂ ಕೂಡ ನಮ್ಮ ಸೌಂದರ್ಯ ಹೇಗೆ ವರ್ಧನೆ ಮಾಡಬಹುದು ಅಂತ ಹೇಳಿದ್ದಾರೆ. ಪ್ರಥಮವಾಗಿ ಮುಖ ಪ್ರಕ್ಷಾಲನ ಅಂದರೆ ಫೇಸ್ ವಾಶ್ ಅಂತ ಹೇಳ್ತೇವೆ. ಕೆಲವು ಕಷಾಯ ದ್ರವ್ಯಗಳಿಂದ ಕೆಲವು ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡುವಂಥದ್ದು, ಕೆಲವು ಲೇಪಗಳನ್ನು ಯೂಸ್ ಮಾಡಿ ಫೇಸ್ ಮಸಾಜ್ ಅಂತ ಏನು ಮಾಡ್ತೇವೆ ಅದನ್ನು ವೃದ್ಧಿ ಮಾಡುವಂಥದ್ದು, ಹಸ್ತಪಾದಗಳ ವರ್ಣ ಜಾಸ್ತಿ ಮಾಡಲಿಕ್ಕೆ ಅಥವಾ ಅವರ ಗುಣಮಟ್ಟನ ಜಾಸ್ತಿ ಮಾಡಲಿಕ್ಕೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತಹ ಟೆಕ್ನಿಕ್ಗಳನ್ನು ಕೂಡ ಹೇಳಿದ್ದಾರೆ. ಹಾಗೆ ಉಗುರಿನ ತ್ವಚೆಗೂ ಕೂಡ ಕಷಾಯಗಳಲ್ಲಿ ನಮ್ಮ ಕೈಯನ್ನು ನಿಮಜ್ಜನ ಮಾಡಿರುವಂಥದ್ದು ಡಿಪ್ಪಿಂಗ್ ಅಂತ ಹೇಳ್ತೇವೆ, ಅದನ್ನು ಮಾಡಬಹುದು. ನಮ್ಮ ಕಣ್ಣಿನ ಸೌಂದರ್ಯ ವರ್ಧನೆಗೆ ನಯನ ಪ್ರಸಾದಕಗಳನ್ನು ಯೂಸ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಕೇವಲ ನಮ್ಮ ಸುತ್ತಮುತ್ತಲು ಇರುವಂತಹ ಪರಿಸರದಲ್ಲಿರುವಂತಹ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಅಥವಾ ರಸದ್ರವ್ಯಗಳನ್ನು ಯೂಸ್ ಮಾಡಿಕೊಂಡು ಮಾಡಬಹುದು. ದ್ರವ್ಯಗಳನ್ನು ಅಥವಾ ಈ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ಅದಕ್ಕೆ ಅದರದ್ದಾದ ವಿಧಾನ ಇದೆ, ಅದಕ್ಕೆ ವೈದ್ಯರ ಮಾರ್ಗದರ್ಶನ ಖಂಡಿತವಾಗಿ ಬೇಕಾಗ್ತದೆ. ಹಾಗೆ ನಮ್ಮ ಆಯುರ್ವೇದದಲ್ಲಿ ಸೌಂದರ್ಯವರ್ಧನೆ ಮಾತ್ರ ಅಲ್ಲ, ನಮ್ಮ ತ್ವಚೆಯ ಆರೋಗ್ಯವನ್ನು ಒಳ್ಳೆಯದಾಗಿಟ್ಕೊಳ್ಳಿಕ್ಕೆ, ನಮ್ಮ ಒಂದು 40ರ ನಂತರ ಸುಕ್ಕುಗಳನ್ನು ತಡೆಗಟ್ಟುವಿಕೆಯಲ್ಲಿ, ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಕೂಡ ಆಯುರ್ವೇದದಲ್ಲಿ ಬಹಳ ತರಹ ವಿಧಾನವಿದೆ. ಅದರಲ್ಲಿ ಮುಖ್ಯವಾದಂತೂ ನಾನು ಆವಾಗಲೇ ಹೇಳಿದೆ, ಶೋಧನ ಕರ್ಮ ಅಂದರೆ ಪಂಚಕರ್ಮ, ನಮ್ಮ ದೇಹವನ್ನ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು ರಸಾಯನ ಒಂದು ಬ್ರಾಂಚಸ್ ಇದೆ ಅಂದರೆ ನಮ್ಮ ಅಷ್ಟಾಂಗ ಆಯುರ್ವೇದದಲ್ಲಿ ಒಂದು, ಅದರಲ್ಲಿ ರೆಜುವಿನೇಷನ್ ಥೆರಪಿ 40ರ ನಂತರ ಅಥವಾ 50ರ ನಂತರ ನಮ್ಮ ದೇಹದ ಚರ್ಮ ಕಳೆಗೊಂದು ಇರ್ತದೆ. ಸೊ ನಮ್ಮ ದೇಹದ ಚರ್ಮದ ಕಾಂತಿ ಜಾಸ್ತಿ ಮಾಡೋದಿರಬಹುದು, ಅದರ ಒಂದು ಸುಕ್ಕನ್ನು ತಡೆಗಟ್ಟುವಲ್ಲಿ ಹಾಗೂ ಕೇಶದ ವರ್ಧನೆಯಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸುವಲ್ಲಿ ಕೊಡುವಂತಹ ಒಂದು ರಸಾಯನ ಥೆರಪಿಯನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಪಂಚಕರ್ಮ ಥೆರಪಿಯನ್ನು ಕೂಡ ಮಾಡ್ಕೊಳ್ಬಹುದು. ಮುಖಪ್ರಸಾದನ ಥೆರಪಿಗಳನ್ನು ಕೂಡ ಮಾಡ್ಕೊಳ್ಬಹುದು. ಹಾಗೆ ಆ ರೋಗಕ್ಕೆ ಅವರವರ ವಯಸ್ಸಿಗೆ ಅನುಗುಣವಾಗಿ ಅವರ ತ್ವಚೆಗೆ ಅನುಗುಣವಾಗಿ ನಾನಾ ರೀತಿಯ ಆಯುರ್ವೇದದ ಚಿಕಿತ್ಸೆಗಳು ಲಭ್ಯ ಇದೆ. ದೇಹ ಶುಚಿಯಾಗದಿದ್ದರೆ ನಮ್ಮ ಚರ್ಮದ ಆರೋಗ್ಯ ಒಳ್ಳೆಯದು ಉಳಿಯುವುದಿಲ್ಲ. ಶುಚಿಯಾಗಿಡ್ಲಿಕ್ಕೆ ಸ್ನಾನ ಮಾಡುವಂಥದ್ದು ಅಥವಾ ಫೇಸ್ ವಾಶ್ ಮಾಡ್ತಾ ಇರುವಂಥದ್ದು, ಆಗಾಗ ಮುಖದ ಏನು ಡೆಡ್ ಸೆಲ್ಸ್ ಇದೆ ಅದನ್ನು ಸ್ಕ್ರಬ್ ಮಾಡುವಂಥದ್ದು, ಸ್ಕ್ರಬ್ ಮಾಡಲಿಕ್ಕೆ ನೀವು ಮನೆಯಲ್ಲಿರುವಂತಹ ಹಿಟ್ಟುಗಳನ್ನು ಬಳಸಬಹುದು, ಅರಿಶಿನವನ್ನು ಬಳಸಬಹುದು ಅಥವಾ ಚಂದನವನ್ನು ಬಳಸಬಹುದು. ಹಾಗೆ ಬೇರೆ ಬೇರೆ ಥರ ಪ್ರಾಡಕ್ಟ್ ಇದೆ, ಇದರಲ್ಲೂ ಕೂಡ ಕೆಲವರಿಗೆ ಕೆಲವು ಅರಿಶಿನ ಆಗದೇ ಇರಬಹುದು, ಅದೆಲ್ಲ ನೋಡಿಕೊಂಡು ಮತ್ತೆ ದೈನಂದಿನ ಕ್ರಮವನ್ನು ಮಾಡಬೇಕು. ನಾವು ಸೇವಿಸುವ ಆಹಾರವೇ ನಮ್ಮ ಆರೋಗ್ಯವನ್ನು ಬಿಂಬಿಸುವಂಥದ್ದು. ಸೊ ಸಮತೋಲನವಾದ ಆಹಾರ, ಒಳ್ಳೆಯ ಶುದ್ಧವಾದ ಆಹಾರ ಸೇವನೆ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಉತ್ತಮ. ಇನ್ನೊಂದು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಣೆ. ಯಾವಾಗಲೂ ಕೇವಲ ಅಭ್ಯಂತರ ಶಾರೀರಿಕ ಅಲ್ಲದೆ ನಮಗೆ ಸ್ಟ್ರೆಸ್ ರಿಲೀಫ್ ಆಗಿದ್ರೆ, ನಮಗೆ ಚಿಂತೆ ಇಲ್ಲದೆ ಇದ್ರೆ ನಮ್ಮ ಆರೋಗ್ಯ ಇನ್ನೂ ಉತ್ತಮವಾಗಿರ್ತದೆ. ನಮ್ಮ ಮುಖದಲ್ಲಿ ಒಂದು ಕಾಂತಿಯೇ ಬೇರೆ ಇರ್ತದೆ. ನಾವೇನೇ ಎಕ್ಸ್ಟರ್ನಲ್ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಥವಾ ಹೊರಗೆ ಚರ್ಮಕ್ಕೆ ಲೇಪ ಅಥವಾ ಕ್ರೀಮ್ಗಳನ್ನು ಹಚ್ಚಬಹುದು, ಆದರೆ ನಮ್ಮ ಒಳಗಿನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಒಳ್ಳೆಯದಿದ್ದರೆ ನಮ್ಮ ಸೌಂದರ್ಯ ಒಳ್ಳೆಯದಿರುವುದಿಲ್ಲ. ಇನ್ನೊಂದು ಒಳ್ಳೆಯದಾದ ನಿದ್ರೆ ಮತ್ತು ಆದಷ್ಟು ಯೋಗಾಭ್ಯಾಸಗಳು ಮಾಡುವಂಥದ್ದು ಬಹಳ. ಬೆಳಿಗ್ಗೆ ಎದ್ದೊಂದು ಯೋಗಾಸನ ಮಾಡುವಂತಹ ಕ್ರಮ ಇದ್ದರೆ ನಮ್ಮ ಚರ್ಮದ ಇಲಾಸ್ಟಿಸಿಟಿ ಏನು ಹೇಳ್ತೇವೆ ಅದು ಒಳ್ಳೆ ಮೇಂಟೈನ್ ಆಗ್ತದೆ. ಸೊ ನಮ್ಮ ದೈನಂದಿನ ಕ್ರಮಗಳನ್ನು ಚಟುವಟಿಕೆಗಳನ್ನು ನಾವು ಕ್ರಮಬದ್ಧವಾಗಿ ಮಾಡಿದರೆ ನಮ್ಮ ಸೌಂದರ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು.
1: ಇದುವರೆಗೆ ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲು ಅನುಸರಿಸಬೇಕಾದ ವಿಧಾನಗಳು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೆ, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನಿ.
2: ಆಕಾಶವಾಣಿ ಮಂಗಳೂರು, ಕೇಳಿ ರೈತರಿಗೆ ಸಲಹೆ.
3: ಸಣ್ಣ ಏಲಕ್ಕಿ ಅಂದರೆ ಎಲಟೇರಿಯಾ ಕಾರ್ಡೋಮ್ ಮೆಟಾನ್, ಇದು ಒಂದು ಉತ್ತಮ ಸಾರ್ವಕಾಲಿಕ ಶುಂಠಿ ವರ್ಗಕ್ಕೆ ಸೇರಿದ ಸಸ್ಯ. ದಕ್ಷಿಣ ಭಾರತದ ಘಟ್ಟ ಭೂಭಾಗದಲ್ಲಿ ಇದೊಂದು ದೇಶೀಯ ಬೆಳೆ ಮತ್ತು ಮಳೆ ಆಶ್ರಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇದು ನೈಸರ್ಗಿಕವಾಗಿ ಬೆಳೆಯುತ್ತದೆ. ಉಷ್ಣ ಆರ್ದ್ರತೆಯುಳ್ಳ ಹವಾಗುಣ ಇದಕ್ಕೆ ಮುಖ್ಯ. ಫಲವತ್ತಾದ ಮಣ್ಣಿನಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತದೆ. ನಮ್ಮಲ್ಲಿ ಏಲಕ್ಕಿಯ ಉತ್ಪಾದನೆ ಸರಾಸರಿ ಬೇರೆ ದೇಶಗಳಾದ ಗ್ವಾಟೆಮಾಲಾದಂತಹ ದೇಶಗಳಿಗೆ ಹೋಲಿಸಿದರೆ ಕಡಿಮೆ ಎಂದು ಹೇಳಬಹುದು. ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಕುಂಠಿತವಾಗಿರುವುದೇ ಇದಕ್ಕೆ ಕಾರಣ. ಹೆಚ್ಚಿನ ಉತ್ಪತ್ತಿ ಹೊಂದಿದ ಬೇರೆ ಬೇರೆ ರೀತಿಯ ತಳಿಗಳನ್ನು ಹವಾಮಾನಕ್ಕೆ ಅನುಗುಣವಾಗಿ ಕೃಷಿ ವಲಯಗಳಿಗೆ ರಾಷ್ಟ್ರೀಯ ಅಭಿವೃದ್ಧಿ ನಿಗಮ ಬಿಡುಗಡೆ ಮಾಡಿದೆ. ಹೆಚ್ಚಿನ ಉತ್ಪತ್ತಿಯನ್ನು ಮಾಡುವ ಬೇರೆ ಬೇರೆ ರೀತಿಯ 6 ತಳಿಗಳನ್ನು ಹವಾಮಾನಕ್ಕೆ ಅನುಗುಣವಾಗಿ ವಿಭಾಗಿಸಿ ಕೃಷಿ ವಲಯಗಳಿಗೆ ಬಿಡುಗಡೆ ಮಾಡಲಾಗಿದೆ. MCC 49 ಎನ್ನುವಂಥದ್ದು ಅಡ್ಡಬಿದ್ದ ಗರಿಗಳನ್ನು ಹೊಂದಿರುವ ಒಂದು

0: ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದವನ್ನ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲು ಅನುಸರಿಸಬೇಕಾದ ವಿಧಾನಗಳು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೆ.
2: ನಾವು ಕೇಳಿರ್ಬೋದು, ಪ್ರಾಚೀನ ಕಾಲದಲ್ಲಿ ಮನೆಯಲ್ಲಿಯೇ ಕೂಡ ಮಹಿಳೆಯರು ಮನೆಯ ಪದಾರ್ಥಗಳನ್ನೇ ಉಪಯೋಗಿಸಿ ಸೌಂದರ್ಯ ವರ್ಧನೆ ಮಾಡುವಂಥದ್ದು, ಅರಿಶಿನಗಳಿರಬಹುದು ಅಥವಾ

0: ಉತ್ತಮ ಉತ್ಪಾದನೆಯ ತಳಿ. ಇದರ ಗರಿ ಅಥವಾ ಗುಚ್ಛ ಮಧ್ಯಮ ಉದ್ದ, ಜೊತೆಗೆ ಗುಂಡಗಿರುವ ಹೆಚ್ಚು ದಪ್ಪದ ದಟ್ಟ ಹಸಿರು ಬಣ್ಣದ ಕಾಯಿಗಳನ್ನು ಹೊಂದಿರುತ್ತದೆ. ಪ್ರತಿ ಕಾಯಿಯಲ್ಲಿ ಸುಮಾರು 19-25 ಬೀಜಗಳು ಇರುತ್ತವೆ. 8 mm ಹಾಗೂ ಅದಕ್ಕಿಂತ ಹೆಚ್ಚಿನ ಗಾತ್ರ ಹೊಂದಿದ ಕಾಯಿಗಳ ಸಂಖ್ಯೆ ಇದರಲ್ಲಿ ಇರುತ್ತದೆ. ಸಾಮಾನ್ಯವಾಗಿ ನೀರಾವರಿಯ ಮೂಲಕ ಹೆಕ್ಟೇರ್ಗೆ 680 kg, ಮಳೆ ಆಶ್ರಯದಲ್ಲಿ 325 kg ಉತ್ಪಾದನೆಯ ಸಾಮರ್ಥ್ಯ ಇದಕ್ಕೆ ಇದೆ. MCC-16 ಇದು ಮೈಸೂರು ಜಾತಿಗೆ ಸೇರಿದ ಪ್ರತಿ ಕಂದಿಗೆ 2-3 ಗರಿಯನ್ನು ಹೊಂದಿರುವ ಕಂದು. ಉತ್ತಮ ಗುಚ್ಛ ಅಂದರೆ ಗರಿ ಇರುವಂತಹ ಇದು ಗಿಳಿ ಹಸಿರು ಬಣ್ಣದ ಉದ್ದದ ದಪ್ಪ ಕಾಯಿಗಳನ್ನು ಹೊಂದಿರುತ್ತದೆ. ಈ ರೀತಿಯಲ್ಲಿ ಸುಮಾರು 7 mm ಗಾತ್ರದ ಕಾಯಿ ಸುಮಾರು 73% ಇದರಲ್ಲಿ ಬೆಳೆಯುತ್ತದೆ. ಮಳೆ ಆಶ್ರಯದಲ್ಲಿ 728 kg ಹೆಕ್ಟೇರ್ಗೆ, ನೀರಾವರಿಯ ಆಶ್ರಯದಲ್ಲಿ 740 kg ಹೆಕ್ಟೇರ್ಗೆ ಇದರ ಉತ್ಪಾದನೆ ಇದೆ. ಇದು ಸಾಮಾನ್ಯವಾಗಿ ಕೇರಳದ ವೆಂಡಮ್ಮೇಡು ಮತ್ತು ತಮಿಳುನಾಡಿನ ವಾಲ್ಪರೈ ಕೃಷಿ ವಲಯಗಳಲ್ಲಿ ಕಂಡುಬರುತ್ತದೆ. MCC-12 ಇದು ಈ ಕಂದಿನ ಗಾತ್ರ ಉದ್ದ, ಹಾಗೆಯೇ ಹಸಿರು ಬಣ್ಣದ ಕಾಯಿ, ಜೊತೆಗೆ ಭಾಗಶಃ ನೆಟ್ಟಗೆ ಇರುವಂತಹ ಗುಚ್ಛಗಳು ಇರುತ್ತವೆ. ಇದರ ವಿಶೇಷ ಏನೆಂದರೆ ಗರಿಯೂ ಒಮ್ಮೊಮ್ಮೆ ಗಿಡದ ಮೇಲೆ ಬಿಡುತ್ತದೆ. ಇದರಲ್ಲಿ ಸುಮಾರು 7 mm ಕಾಯಿಗಳು, ಹೆಚ್ಚಾಗಿ 25% ಇರುತ್ತವೆ. ಮಳೆ ಆಶ್ರಯದಲ್ಲಿ ಇದರ ಉತ್ಪತ್ತಿ 350 kg ಹೆಕ್ಟೇರ್ಗೆ ಸಿಗುತ್ತದೆ. ನೀರಾವರಿಯ ಹೆಚ್ಚಳದಲ್ಲಿ ಉತ್ಪತ್ತಿ 650 kg ಇರುತ್ತದೆ. MCC-341 ಇದು ಕಡಿಮೆ ಮಳೆ ಹೊಂದಿರುವ ಜಾಗದಲ್ಲಿ ಉತ್ತಮವಾಗಿ ಬೆಳೆಯುವ ತಳಿ. ಈ ತಳಿಯಲ್ಲಿ 7 mm ಗಾತ್ರದ ಕಾಯಿಗಳು 27% ಇರುತ್ತವೆ. ಈ ಏಲಕ್ಕಿ ಕಂದುಗಳ ಕಾರ್ಯನಿರ್ವಹಣೆ ಹೆಚ್ಚಾಗಿ ಬೇರೆ ಬೇರೆ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಮಾಡಬೇಕಾಗಿರುತ್ತದೆ, ಯಾಕೆಂದರೆ ಇದು ಎಲ್ಲ ವಲಯಗಳಿಗೂ ಕೂಡ ಹೊಂದಿರುವುದಿಲ್ಲ. ಸಾಧಾರಣ ಕಂದುಗಳಿಗೆ ಇದು ಅನ್ವಯಿಸುವುದಿಲ್ಲ. ಸಾಧಾರಣ ಕಂದು ತಳಿ ಬೆಳೆಯುವುದಕ್ಕೂ ಈ ತಳಿಗಳನ್ನು ಬೆಳೆಸುವುದಕ್ಕೂ ಕೂಡ ವ್ಯತ್ಯಾಸ ಇದೆ. ಇದನ್ನು ಗಮನಿಸಿ ರೈತರು ಬೆಳೆಸಬೇಕಾಗುತ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಸಾಯಂಕಾಲ 6:50 ಕಿಸಾನ್ ವಾಣಿಯಲ್ಲಿ ಪೆರ್ಲದ ಮನೀಶ್ ಗಂಭೀರ್ ಅವರೊಂದಿಗೆ ಕಾಳು ಮೆಣಸು ಗಿಡಗಳ ಸಾವಯವ ಗೊಬ್ಬರ ನಿರ್ವಹಣೆಯ ಕುರಿತ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುವವರು ರಜನಿ ಭಟ್.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10:30 11:30 ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಮಳೆಗಾಲಕ್ಕೆ ನಿಮ್ಮ ತಯಾರಿ ಹೇಗಿದೆ? ಹಾಗೆಯೇ ಮಳೆಗಾಲದಲ್ಲಿ ಆಡಬಹುದಾದಂತಹ ಒಳಾಂಗಣದ ಆಟಗಳು ಯಾವುದು? ಈ ಕುರಿತು ನಮ್ಮೊಂದಿಗೆ ಮಾತನಾಡಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ. ಆಕಾಶವಾಣಿ ಮಂಗಳೂರು, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಪ್ರವರ್ತಯಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರೇ ವಾಯು ಪ್ರದೂಷಣ ನಿಯಂತ್ರಣಾರ್ಥಮಪಿ ಏಕಸ್ಯಾಹ ಯೋಜನಾಯಾಹ ಅನುಮೋದನಂ ಕೃತಂ. ದ್ವಿವರ್ಷೀಯ ಯೋಜನಾಯಾಂ ಪ್ರಾಯಃ ದ್ವಿಲಕ್ಷಂ ಟ್ರಕ್ ಯಾನಾನಿ ಷೋಡಶ ಸಹಸ್ರಂ ಬಸ ಯಾನಾನಿ ಚ ಪ್ರತಿಷ್ಠಾಪಯಿತುಂ ಲಕ್ಷ್ಯಂ ನಿರ್ಧಾರಿತಂ. ಮಂತ್ರಿಮಂಡಲೀಯ ಸಮಿತ್ಯ ಒಡಿಶಾ ರಾಜ್ಯೇ ರಾಮೇಶ್ವರಾತ್ ಪಾರಾದೀಪರ್ಯಂತಂ ತ್ರಿಷಷ್ಟ್ಯಧಿಕಶತ ಕಿಲೋಮೀಟರ್ ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿಃ ಪ್ರದತ್ತಾ. ಏತದತಿರಿಚ್ಯ ಸಮಿತ್ಯ ಬಿಹಾರ ರಾಜ್ಯೇ ರಾಷ್ಟ್ರೀಯ ರಾಜಮಾರ್ಗಯೋಃ ಏಕತ್ರಿಂಶತ್ ತಥಾ ಏಕತ್ರಿಂಶದಧಿಕದ್ವಿಶತಸ್ಯ ಚ ಇತ್ಯೇತಯೋಃ ಖಗಡಿಯಾ ಪೂರ್ಣಿಯಾ ಖಂಡಸ್ಯ ಚತುರ್ಪಥ ಪರಿಯೋಜನಾ ಅಪಿ ಅನುಮೋದಿತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ವೆನೆಜುವೆಲಾ ದೇಶಸ್ಯ ರಾಷ್ಟ್ರಪತಿನ ಡೆಲ್ಜಿ ರೋಡ್ರಿಗೇಸ್ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾಂ ವಿಧಾಸ್ಯತಿ. ಅಸ್ಯಾಂ ಉಚ್ಚಸ್ತರೀಯ ಚರ್ಚಾಯಾಂ ಭಾರತ ವೆನೆಜುವೆಲಾ ಸಂಬಂಧಾನಾಂ ಅಶೇಷೇಷು ಪಕ್ಷೇಷು ಮಂಥನಂ ಭವಿಷ್ಯತಿ. ಸಹೈವ ಊರ್ಜಾ ಸುರಕ್ಷಾ ವ್ಯಾಪಾರ ನಿವೇಶ ಸ್ವಾಸ್ಥ್ಯ ಸೇವಾ ಪರಿವಹನಂ ನವೀಕರಣೀಯ ಊರ್ಜಾ ಇತ್ಯಾದಿಷು ಕ್ಷೇತ್ರೇಷು ಭವಿಷ್ಯೆ ಸಹಯೋಗಸ್ಯ ನೂತನ ಮಾರ್ಗಾಣಾಂ ಅನ್ವೇಷಣಂ ಚ ಭವಿಷ್ಯತಿ. ರೋಡ್ರಿಗೇಸ್ ವರ್ಯಃ ಭಾರತದೇಶಸ್ಯ ಪಂಚದಿವಸೀಯ ಯಾತ್ರಾಯಾಂ ಹ್ಯಃ ನವದಿಲ್ಲೀಂ ಸಮಾಗಚ್ಛತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಕೃತ್ಸ್ನೇಹಿ ವಿಶ್ವೇ ಯೋಗಸ್ಯ ಲೋಕಪ್ರಿಯತಾ ತೀವ್ರಗತ್ಯ ವರ್ಧಮಾನ ವರ್ತತೆ. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಏಕೇನ ಸಂದೇಶೇನ ಪ್ರಧಾನಮಂತ್ರಿಣಾ ಸಂಸೂಚಿತಂ ಯತ್ ಅದ್ಯ ಪ್ರಥಮ ವೈಶ್ವಿಕ ಯೋಗಾಸನ ಪ್ರತಿಯೋಗಿತಾಯಾಂ ಸಹ ಆಭಾಸೀಯ ಮಾಧ್ಯಮೇನ ಸಮ್ಮಿಲಿತೋ ಭವಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಸಾಯಂಕಾಲೆ ತ್ರಿಪುರಾ ರಾಜ್ಯಸ್ಯ ದ್ವಿದಿವಸೀಯ ಯಾತ್ರಾಯಾಂ ಅಗರ್ತಲಾ ನಗರಂ ಪ್ರತಿ ಏಷ್ಯತಿ. ಯಾತ್ರಾವಧೌ ಶ್ರೀ ಶಾಹ ಪುಷ್ಪವಂತ ಪ್ಯಾಲೇಸ್ ಇತ್ಯಸ್ಯ ಶಿಲಾನ್ಯಾಸ ಸಮಾರೋಹೆ ಭಾಗಂ ಗ್ರಹಿಷ್ಯತಿ. ಲಂಕಾಮುರಾಸ್ಥಿತೆ ಸೀಮಾ ಸುರಕ್ಷಾ ಬಲಸ್ಯ ನಿರೀಕ್ಷಣಂ ಚ ಕರಿಷ್ಯತಿ. ಸಹೈವ ರಾಜ್ಯ ಕೇಂದ್ರೀಯ ಸುರಕ್ಷಾ ಅಧಿಕಾರಿಭಿಃ ಸಹ ಏಕಂ ಉಚ್ಚಸ್ತರೀಯ ಉಪವೇಶನಂ ಕರಿಷ್ಯತಿ. ಗೃಹಮಂತ್ರಿಣಃ ಯಾತ್ರಾಂ ವೀಕ್ಷ್ಯ ತ್ರಿಪುರಾ ಪ್ರಶಾಸನೇನಾಪಿ ಏಕಾ ಉಚ್ಚಸ್ತರೀಯ ಪ್ರಾಶಾಸನಿಕ ಸುರಕ್ಷಾ ಸೀಮಾ ಸಭಾ ಆಯೋಜಿತಾ. ರಾಷ್ಟ್ರೀಯ ರಾಜಧಾನ್ಯಾಂ ದಿಲ್ಲ್ಯಾಂ ಮಾಲವೀಯ ನಗರಸ್ಯ ಏಕಸ್ಮಿನ್ ವಿಶ್ರಾಂತಿ ನಿಲಯೇ ಭೀಷಣಾಗ್ನಿಕಾಂಡೆ ಏಕವಿಂಶತಿಃ ಜನಾಃ ಮೃತ್ಯುಮುಪಗತಃ ಅನೇಕೆ ಚ ಜನಾಃ ವ್ರಣಿತಃ ಅಭವನ್. ದಕ್ಷಿಣ ದಿಲ್ಲ್ಯಾರಕ್ಷಿ ವಿಭಾಗಸ್ಯ ಉಪಾಯುಕ್ತಃ ಅನಂತ ಮಿತ್ತಲಃ ಅವೋಚತ್ ಯತ್ ಅಗ್ನಿಶಮನ ವಿಭಾಗಸ್ಯ ಅಷ್ಟಭಿಃ ವಾಹನೈಃ ಸಹ ಅಗ್ನಿಃ ನಿಯಂತ್ರಿತಃ. ಆರಕ್ಷಿಣಾಂ ಅಗ್ನಿಶಮನಸ್ಯ ತಥಾ ಅನ್ಯ ಆಪತ್ಕಾಲಿಕ ಸೇವಾನಾಂ ಸಂಯುಕ್ತ ಪ್ರಯತ್ನೈಃ ಚತ್ವಾರಿಂಶದಧಿಕಾಃ ಜನಾಃ ಸುರಕ್ಷಿತರೂಪೇಣ ಉದ್ಧೃತಾಃ ಚಿಕಿತ್ಸೋಪಚಾರಾರ್ಥಂ ಚ ಚಿಕಿತ್ಸಾಲಯೇಷು ಪ್ರೇಷಿತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘಟನಾಮುದ್ದಿಶ್ಯ ಗಹನಂ ದುಃಖಂ ವ್ಯಕ್ತೀಕೃತವಾನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಗೃಹಮಂತ್ರಿ ಅಮಿತ್ ಶಾಹ ತಥಾ ದಿಲ್ಲಿ ರಾಜ್ಯಸ್ಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅಪಿ ಅಸ್ಮಿನ್ ದುಃಖದೆ ಘಟನಾಕ್ರಮೇ ಶೋಕಂ ಪ್ರಕಟಿತವಂತಃ. ಸರ್ವೈಃ ನೇತೃಭಿಃ ಶೋಕ ಸಂತಪ್ತ ಪರಿವಾರಾನ್ ಪ್ರತಿ ಗಹನ ಸಂವೇದನಾ ವ್ಯಕ್ತೀಕೃತ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಮಳೆಗಾಲದ ಓಟಕ್ಕೆ ಸಿದ್ಧರಿದ್ದೀರಾ?
3: ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿಯ ಸಹಯೋಗದೊಂದಿಗೆ ಸಿಟಿ ಎಜುಕೇಷನ್ ಟ್ರಸ್ಟ್ ಉಡುಪಿ, ವಿದ್ಯಾರತ್ನ ಕಾಲೇಜ್ ಆಫ್ ನರ್ಸಿಂಗ್ ಉಡುಪಿ, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಉಡುಪಿ ಹಾಗೂ ಉಡುಪಿ ರನ್ನರ್ಸ್ ಕ್ಲಬ್ ಪ್ರಸ್ತುತಪಡಿಸುವ
2: ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಮಕ್ಕಳ ಅಥ್ಲೆಟಿಕ್ ಮೀಟ್ 2026
3: ಜೂನ್ 7 ಭಾನುವಾರ ಬೆಳಗ್ಗೆ 6 ಗಂಟೆಗೆ ಉಡುಪಿ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ
2: ಮಕ್ಕಳಿಗೆ ಸ್ಪ್ರಿಂಟ್ಸ್, ಜಂಪ್ಸ್, ಥ್ರೋಸ್, ರಿಲೇಸ್.
3: 8, 10, 12, 16 ಒಳಗಿನ ವಯಸ್ಸಿನ ಹುಡುಗ ಹುಡುಗಿಯರು, ಪುರುಷ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ 1-10 ಕಿಲೋಮೀಟರ್ ವರೆಗೆ ಸ್ಪರ್ಧೆಗಳು,
2: ಫಿನಿಷರ್ ಮೆಡಲ್, ಇ ಸರ್ಟಿಫಿಕೇಟ್ ಮತ್ತು ನಗದು ಬಹುಮಾನಗಳು.
3: ನೋಂದಣಿಗಾಗಿ ಕರೆ ಮಾಡಿ 9920230867.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಹೃದಯ ರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಮಳೆಗಾಲಕ್ಕೆ ನಿಮ್ಮ ಸಿದ್ಧತೆಗಳು ಹೇಗಿವೆ, ಹಾಗೆಯೇ ಮಳೆಗಾಲದಲ್ಲಿ ಆಡಬಹುದಾದಂತಹ ಒಳಾಂಗಣದ ಆಟಗಳು ಯಾವುವು, ಈ ಕುರಿತು ನಮ್ಮೊಂದಿಗೆ ಮಾತನಾಡಿ ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮಂಗಳೂರು, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕಲಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ

0: ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರೂ ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ ಇದು, ಹೊಸ ಜನರೇಷನ್ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
2: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹಧನವಾಗಿ ನೀಡಿದ್ದಾರೆ.
1: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29ರವರೆಗೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆಗಳ ರಾಷನಲೈಸೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು 5 ಆಗಸ್ಟ್ ಪ್ರಕಟಿಸಲಾಗುವುದು. 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
3: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆಗಳು. ಮೊದಲಿಗೆ ಕೇಳಿ ಮೂಡುತ ರವಿ ರಂಗು ತಂದೈತೇ.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ದೊಡ್ಡರಂಗೇಗೌಡ ಅವರ ಕೆಲವು ರಚನೆಗಳನ್ನು ಕೇಳಿದಿರಿ.

0: ಪ್ರಿಯ ಕೇಳುಗರೇ, ಇಂದು ಮಧ್ಯಾಹ್ನ 1:20 ಸ್ವರ ಮಾಧುರ್ಯದಲ್ಲಿ ರಾಧಾ ಮತ್ತು ಜಯಲಕ್ಷ್ಮಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗೆ ಸಾಯಂಕಾಲ 5:00 ಜನಪದ ಸಂಗೀತದಲ್ಲಿ ಪಿಲಿಮೊಗರಿನ ಬೂಬಾ ಪರವ ಅವರಿಂದ ಕಿರು ಪಾರ್ದನಗಳು ಪ್ರಸಾರವಾಗಲಿವೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಮಳೆಗಾಲದ ಓಟಕ್ಕೆ ಸಿದ್ಧರಿದ್ದೀರಾ?
2: ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿಯ ಸಹಯೋಗದೊಂದಿಗೆ ಸಿಟಿ ಎಜುಕೇಷನ್ ಟ್ರಸ್ಟ್ ಉಡುಪಿ, ವಿದ್ಯಾರತ್ನ ಕಾಲೇಜ್ ಆಫ್ ನರ್ಸಿಂಗ್ ಉಡುಪಿ, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಉಡುಪಿ ಹಾಗೂ ಉಡುಪಿ ರನ್ನರ್ಸ್ ಕ್ಲಬ್ ಪ್ರಸ್ತುತಪಡಿಸುವ
1: ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಮಕ್ಕಳ ಅಥ್ಲೆಟಿಕ್ ಮೀಟ್ 2026
2: ಜೂನ್ 7 ಭಾನುವಾರ ಬೆಳಗ್ಗೆ 6:00 ಉಡುಪಿ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ
1: ಮಕ್ಕಳಿಗೆ ಸ್ಪ್ರಿಂಟ್ಸ್, ಜಂಪ್ಸ್, ಥ್ರೋಸ್, ರಿಲೇಸ್.
2: 8, 10, 12, 16 ಒಳಗಿನ ವಯಸ್ಸಿನ ಹುಡುಗ ಹುಡುಗಿಯರು, ಪುರುಷ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ 1-10 ಕಿಲೋಮೀಟರ್ ವರೆಗೆ ಸ್ಪರ್ಧೆಗಳು,
1: ಫಿನಿಷರ್ ಮೆಡಲ್, ಇ ಸರ್ಟಿಫಿಕೇಟ್ ಮತ್ತು ನಗದು ಬಹುಮಾನಗಳು.
2: ನೋಂದಣಿಗಾಗಿ ಕರೆ ಮಾಡಿ 9902103867.

ಪ್ರಿಯ ಕೇಳುಗರೇ, ಹೃದಯ ರಾಗ ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ಮಳೆಗಾಲಕ್ಕೆ ನಿಮ್ಮ ತಯಾರಿ ಹೇಗಿದೆ, ಹಾಗೆಯೇ ಮಳೆಗಾಲದಲ್ಲಿ ಆಡಬಹುದಾದಂತಹ ಒಳಾಂಗಣದ ಆಟಗಳು ಯಾವುದು, ಈ ಕುರಿತು ಇಂದು ನಮ್ಮೊಂದಿಗೆ ಮಾತನಾಡಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ.

ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

ಪ್ರಿಯ ಕೇಳುಗರೆ, ಇಂದು 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಭಾ ಹೆಗ್ಡೆ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವಿರಿ.

ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ರಾತ್ರಿ 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಮಾಧವ ಪೈ ಅವರಿಂದ ಭಾಷಣ, ಓದುವಿಕೆ ಹಾಗೂ ಸೃಜನಶೀಲ ಬರವಣಿಗೆ ಹಿರಿಯ ನಾಗರಿಕರಿಗೆ ಒಂದು ಉತ್ತಮ ಹವ್ಯಾಸ. ಆಕಾಶವಾಣಿ ಮಂಗಳೂರು, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ಬಳಿಕ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ

0: ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೊಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ಧಿ ಪಾಲುದಾರಿಕೆ, ಸಾಮರ್ಥ್ಯವೃದ್ಧಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ಧಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್

2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ.

0: ಎಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ ಎರಡು ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026 ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019 ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024 ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3 ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20, 21-15 ಅಂತರದಲ್ಲಿ ಸೋಲಿಸುವ ಮೂಲಕ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕಾ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73 ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿರುವ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಪ್ಲಾಟ್ಫಾರ್ಮ್ ನಂಬರ್ 2 ಸಿ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ
1: ನಾನಿಲ್ಲಿದ್ದೀನಿ
2: ನಿನ್ನನ್ನಲ್ಲ ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು
3: ಬುದ್ಧಿ ಚಾರ್ಜ್ ಮಾಡೋ
4: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್
3: ನೋಡಿದ್ಯಾ
1: ಅಪ್ಪ ಒಂದ್ ನಿಮಿಷ ನಾನ್ ಪೇ ಮಾಡ್ತೀನಿ ನೋ ಸಿಗ್ನಲ್
4: ಈಗೇನ್ ಮಾಡ್ತೀಯಾ
1: ಫ್ರೀ ವೈಫೈ ಇದೆ ಅಲ್ಲ
3: ಪೆದ್ದು ಸುಧಾರಿಸ್ಕೋ
4: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
1: ಅಂದ್ರೆ ಫ್ರಾಡ್ಗೆ ಮಾಡಿ ಬಾಯ್ ಬಾಯ್
4: ಆರ್ಬಿಐ ಹೇಳುತ್ತೆ
3: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
5: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
5: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
6: ಓಹ್ ಹಾಗಾದ್ರೆ ಆ ಫೀಸು ಆ ಬುಕ್ಸು
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
8: ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಎಮ್ಮೆ ತಮ್ಮಣ್ಣ ಚಿತ್ರದ ಗೀತೆ ಸಾಹಿತ್ಯ ಜಿ ವಿ ಅಯ್ಯರ್ ಅವರದು ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜ್ವಾಲಾಮುಖಿ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ.

ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ್ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದೆ ಕೇಳಿ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಹೊಂಬಿಸಿಲು ಚಿತ್ರದ ಗೀತೆಯನ್ನ ಕೇಳಿದಿರಿ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಚಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರುವ ಗೀತೆ. ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ರಥಸಪ್ತಮಿ ಚಿತ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಇದೇ ಗಾಯಕ ಜೋಡಿಯ ಧ್ವನಿಯಲ್ಲಿ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಪ್ರಿಯ ಕೇಳುಗರೇ, ಈ ಬೆಳಗ್ಗೆ 10:30 ಹನ್ನೊಂದು 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಳೆಗಾಲಕ್ಕೆ ನಿಮ್ಮ ತಯಾರಿ ಹೇಗಿದೆ? ಮಳೆಗಾಲದಲ್ಲಿ ಆಡಬಹುದಾದಂತಹ ಒಳಾಂಗಣ ಆಟಗಳು ಯಾವುವು? ಈ ಕುರಿತು ನಮ್ಮೊಂದಿಗೆ ಮಾತನಾಡಿ ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಇದೀಗ ಭಾವಗೀತೆಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕೆಲವು ಗೀತೆಗಳು. ಮೊದಲಿಗೆ ಕೇಳಿ ಸಿದ್ದಲಿಂಗಯ್ಯ ಅವರ ರಚನೆ.

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೇ, ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ಪ್ರತಾಪ್ ಕುಮಾರ್ ಶೆಟ್ಟಿ ಎಂಬ 42 ವರ್ಷದ ವ್ಯಕ್ತಿ ಬ್ರಹ್ಮಾವರ ಠಾಣಾ ಸರಹದ್ದಿನ ಹೊಸಾಳ ಗ್ರಾಮದ ಬಾರ್ಕೂರು ಎಂಬಲ್ಲಿಂದ ಏಪ್ರಿಲ್ 7 ಕಾಣೆಯಾಗಿದ್ದು, ಅವರ ಚೆಹರೆ ಹೀಗಿದೆ. ವಯಸ್ಸು 42 ವರ್ಷ, ಎತ್ತರ 5 ಅಡಿ, ಗೋಧಿ ಮೈಬಣ್ಣ, ದುಂಡುಮುಖ, ಕನ್ನಡ, ಹಿಂದಿ, ತಮಿಳು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಇವರ ಬಗ್ಗೆ ಮಾಹಿತಿ ದೊರೆತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0820240414 ಅಥವಾ 9480854543 ಇದಕ್ಕೆ ಕರೆ ಮಾಡಲು ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 9:16:32. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರು ಹಾಡಿರುವ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ. ಸಾಹಿತ್ಯ ಪಂಡಿತ್ ನರೇಂದ್ರ ಶರ್ಮಾ ಅವರದು. ಸಂಗೀತ ಸಂಯೋಜನೆ ಮಾಡಿದವರು ಲಕ್ಷ್ಮೀಕಾಂತ್ ಪ್ಯಾರೆಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪಡೋಸನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮನ್ನಾಡೆ ಹಾಗೂ ಮೆಹಮೂದ್ ಅವರು ಹಾಡಿರುವ ಗೀತೆ. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಜಂ ತಕ ಜಂ ತಕ ನಂ ತಕ ರಂ ತತ್ತಿ ತಂಗಿರಿ ತಕ್ತಿರಿಗಿರಿ ತಕ್ತ ಜಂ ತಕ ಜಂ ತಕ ನಂ ತಕ ರಂ ತತ್ತಿ ತಂಗಿರಿ ತಕ್ತಿರಿಗಿರಿ ತಕ್ತ ತದಲ ತಜ್ಜನು ತದಲು ತದ್ದಿನಿ ತದ್ದಿನಿ ತಜ್ಜನು ತಕ.

0: ಗಾರೆ ಗಾರೆ
1: ಗರಬಡದಿ
0: ಗಾರೆ ಗಾರೆ
1: ಸೂರ ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ
0: ಬಟ್ಟೆ ಗಾರೆ
1: ಸೂರಕ್ಕಿದ್ದಾರದಿ ಸೂರ ಇನ್ನಾಯ ಇದು

0: ಚತುರ ಏಕ ಪೇರಾಯ್ನ ಯಾ ಗೋಳಾ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಭುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಬರ್ಸಾತ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದೆ

ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕೆಲವು ಗೀತೆಗಳು. ಮೊದಲಿಗೆ ದಿ ಜೆಂಟಲ್ಮನ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಾಹಿತ್ಯ ಇಂಡೀವರವರದು. ಸಂಗೀತ ಸಂಯೋಜನೆ ಮಾಡಿದವರು ಅನುಮಲೇಖ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಚನ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಏಕ್ ದೂಜೆ ಕೇಲಿಯೇ ಚಿತ್ರದ ಗೀತೆ. ಲತಾ ಮಂಗೇಶ್ಕರ್ ಅವರೊಂದಿಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಆನಂದ್ ಭಕ್ಷಿಯವರದು. ಸಂಗೀತ ಸಂಯೋಜನೆ ಮಾಡಿದವರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿ ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಪ್ರಿಯ ಕೇಳುಗರೆ, ಇಂದಿನ ಹೃದಯ ರಾಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ವಲ್ಪ ಸ್ವಲ್ಪ ಮಳೆ ಬರಲಿಕ್ಕೆ ಆರಂಭ ಆಗಿದೆ. ಬಿಸಿಲಿನ ವಾತಾವರಣದಿಂದ ಬೇಸತ್ತವರಿಗೆ ನಿರಳತೆಯನ್ನು ಕೂಡ ತಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ಈಗಾಗಲೇ ಮಳೆಗಾಲಕ್ಕಾಗಿ ನಿಮ್ಮ ಪೂರ್ವ ತಯಾರಿಗಳು ಕೂಡ ಆರಂಭ ಆಗಿರ್ಬೋದು. ಹಾಗಿದ್ದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಳೆಗಾಲಕ್ಕೆ ನಿಮ್ಮ ಪೂರ್ವ ತಯಾರಿಗಳು ಹೇಗೆ ನಡೆದಿದೆ, ಮಳೆಗಾಲದಲ್ಲಿ ಆಡಬಹುದಾದಂತಹ ಒಳಾಂಗಣದ ಆಟಗಳು ಯಾವುದು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡೋಣ. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ನಮ್ಮ ಮೊದಲ ಕಾಲರ್ ಯಾರು ಅಂತ ನೋಡೋಣ. ಹಲೋ,

0: ಕರೆ ಕಟ್ಟಾಗಿದೆ ಅಂತ ಕಾಣ್ತದೆ, ನೋಡುವ ನೆಕ್ಸ್ಟ್ ಯಾರಿದ್ದಾರೆ ನೋಡೋಣ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್. ನಮಸ್ತೆ.
0: ನಮಸ್ತೆ, ಹೇಳಿ ಸರ್, ಯಾರು ಮಾತಾಡ್ತಾ ಇದ್ದೀರಿ?
1: ಸುರೇಶ್ ಆಚಾರ್ ಗುಣ್ಮಿ ಅಂತ ಹೇಳಿ.
0: ಸುರೇಶ್ ಆಚಾರ್ ಗುಣ್ಮಿ ಅವರು. ನಾನು ಕರೆ ಕಟ್ಟಾಯ್ತಾ ಅಂತ ಎಣಿಸಿದೆ ತಮ್ಮದು.
1: ಹೌದು ಮೇಡಮ್, ಹೌದು ಹೌದು.
0: ಹೇಳಿ ಸರ್, ಮತ್ತೆ ಹೇಗೆ ಮಳೆ ಇವತ್ತು? ಉಂಟ ಮಳೆ?
1: ಈಗ ಸಾಧಾರಣ ಬರ್ತಾ ಉಂಟು ಮೇಡಮ್.
0: ಬರ್ತಾ ಉಂಟಾ?
1: ಬರ್ತಾ ಉಂಟು.
0: ಹಾ, ಸ್ವಲ್ಪ ಸ್ವಲ್ಪ ಶೆಕೆ ಕಮ್ಮಿ ಆಯ್ತು ಅಂತ ಕಾಣ್ತದಲ್ಲ?
1: ಹೌದು ಮೇಡಮ್, ಹೌದೌದು. ಈಗ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಈಗ ಮತ್ತೆ ಹೆಚ್ಚಾಗ್ತದೆ ಮೇಡಮ್.
0: ಹೌದು ಹೌದು, ಸ್ವಲ್ಪ ಸ್ವಲ್ಪ ಮಳೆ ಬಂದು ನಿಂತು ಹೋದ್ರೆ ಜಾಸ್ತಿ ಆಗ್ತದೆ ಶೆಕೆ.
1: ಜಾಸ್ತಿ ಆಗ್ತದೆ.
0: ಹೌದು,
1: ಅದೇ ಒಂದು ಅವ ಬೇರೆ ಇರ್ತದೆ
0: ಅಲ್ಲ.
1: ಹೌದು ಮೇಡಮ್.
0: ಹೇಳಿ ಸರ್, ಮಳೆಗಾಲಕ್ಕೆ ಏನೆಲ್ಲ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ?
1: ಪೂರ್ವ ತಯಾರಿ ಅಂದ್ರೆ ಹಪ್ಪಳ, ಸಂಡಿಗೆ, ಸಂಡಿಗೆ ಮೆಣಸು, ಶಾವಿಗೆ, ಇದೆಲ್ಲ ಮಾಡಿದ್ದೇವೆ ಮನೆ ಮಕ್ಕಳ ಖರ್ಚಿಗಾಗಿ.
0: ಅಲ್ಲ, ಹೌದೌದು ಮೇಡಮ್, ಆಹಾರದ ಐಟಮ್ಸ್ ಎಲ್ಲ.
1: ಹೌದು ಮೇಡಮ್, ಹೌದು.
0: ಮತ್ತೆ ಮೊದ್ಲೆಲ್ಲ, ಈಗ ನಾವು ಗ್ಯಾಸ್ ಉಪಯೋಗಿಸುವ ಮೊದಲೆಲ್ಲ ಅಡಿಗೆ ಅದಕ್ಕೆ ಇದಕ್ಕೆಲ್ಲ ನಾವು ಕಟ್ಟಿಗೆಗಳನ್ನೆಲ್ಲ ಸಂಗ್ರಹಿಸ ಇಡ್ತಾ ಇದ್ದೆವು ಅಲ್ವಾ?
1: ಹೌದು ಮೇಡಮ್, ಹೌದು. ಈಗಲೂ ಕೆಲವು ಮನೆಯಲ್ಲಿ ಕಟ್ಟಿಗೆ ಮಾಮೂಲಾಗಿ ನಡೀತಾ ಉಂಟು.
0: ಉಂಟು ಉಂಟು ಉಂಟು, ಹಳ್ಳಿಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಇವೆ ಈಗಲೂ ಕೂಡ ಅಲ್ವಾ?
1: ಹೌದು ಮೇಡಮ್, ಹೌದು
0: ಹೌದು. ಮತ್ತೆ ಏನೆಲ್ಲ ಒಳಾಂಗಣ ಆಟಗಳು ಇವೆ ಸರ್ ಮಳೆಗಾಲದಲ್ಲಿ?
1: ಒಳಾಂಗಣ ಆಟ ಅಂದ್ರೆ ಪಗಡೆ, ತೆನ್ನೆ, ಮತ್ತೆ ಮನೆಯಲ್ಲೇ ಕಣ್ಣ ಮುಚ್ಚಾಲೆ. ನಾವು ಸಣ್ಣದಿರುವಾಗ ಒಂದು ಆಟ ಆಡ್ತಾ ಇದ್ದೇವೆ ಮೇಡಮ್, ಬಸ್ ಆಟ ಅಂತೇಳಿ. ಏಳೊಂದೇ ಮಗ್ಗಿಯಿಂದ ಏಳು ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದು ಹೀಗೆ.
0: ಗೊತ್ತಾಯ್ತು ಗೊತ್ತಾಯ್ತು. ಆ ನಂಬರ್ ಬರುವಾಗ ನಂಬರ್ ಹೇಳಲಿಕ್ಕಿಲ್ಲ, ಬಸ್ ಅಂತ ಹೇಳಲಿಕ್ಕೆ ಅಲ್ವಾ? ಹೌದು. ನೋಡಿ, ಆಗದ ಆಟಗಳಲ್ಲಿ ಒಂದು ಕಲಿಕೆ ಕೂಡ ಇತ್ತು, ಸುಮ್ಮನೆ ಆಡ್ತಿರ್ಲಿಲ್ಲ ಅಲ್ಲ?
1: ಹೌದು. ಮತ್ತೆ ನಿಮ್ಮ ಆಕಾಶವಾಣಿ ಚಿತ್ರಗೀತೆ ಬರುವಾಗ ನಾವು ಒಂದ್ ಮನೆಯಲ್ಲಿ 22 ಮಂದಿ ಮಕ್ಕಳಿದ್ದೇವೆ. ಆಗ ಒಬ್ಬರೊಬ್ಬರು ಒಂದೊಂದು ಲೀಸ್ಟ್ ಬರ್ದು ಹೆಸರು ಬರ್ದು ಯಾರ್ದು ಹೆಚ್ಚು ಕೋರಿಕೆಯಲ್ಲಿ ಗೀತೆ ಬರ್ತದೆ ಅಂತ ನೋಡೋದು ಮೇಡಮ್.
0: ಆಗ್ಲೇ ನೀವು ಕೋರಿಕೆಗೆಲ್ಲ ಹಾಕ್ತಾ ಇದ್ರಾ? ಸರಿ ಸರಿ ಸರಿ. ಮತ್ತೆ ಬೇರೆ?
1: ಬೇರೆ ಏನಿಲ್ಲ ಮೇಡಮ್, ಮತ್ತೆ ಉಳಿದವ್ರಿಗೆ ಅವಕಾಶ ಬೇಕಲ್ಲ.
0: ಅಲ್ಲ, ಹೇಳಿ ಸರ್, ಯಾವ ಹಾಡು ಬೇಕಿತ್ತು ತಮ್ಗೆ?
1: ಒಲವಿನ ಉಡುಗೊರೆಯಿಂದ ಒಲವಿನ ಉಡುಗೊರೆ ಕೊಡಲೆ.
0: ಖಂಡಿತ ಖಂಡಿತ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹೀಗೆ ಕರೆ ಮಾಡ್ತಾ ಇರಿ, ತಮ್ಮ ಹಾಡನ್ನ ಪ್ರಸಾರ ಮಾಡ್ತೇವೆ ಸರ್.
1: ಆಯ್ತು ಮೇಡಮ್,
0: ಸರಿ ಸರಿ,
1: ಮಾತಾಡಿ ಖುಷಿ ಆಯ್ತು.
0: ನಮಗೂ ಹಾಗೆ, ನಿಮ್ಮ ಕರೆ ಕೇಳಿ ಖುಷಿ ಆಯ್ತು. ಸರಿ, ಪ್ರಸಾರ ಮಾಡ್ತೇವೆ ಹಾಡನ್ನ.
1: ಓಕೆ.
0: ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ ಸುರೇಶ್ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇದೆ. ಗೀತೆಯನ್ನ ಹಾಡಿದವರು ಜಯಚಂದ್ರನ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
4: ನಮಸ್ತೆ.
3: ನಮಸ್ತೆ ಸರ್, ಹೇಳಿ.
4: ನಾನು ವರಂಗದಿಂದ ರಾಮಣ್ಣ.
3: ವರಂಗದಿಂದ ರಾಮಣ್ಣ ಅವರು, ಹೇಗಿದ್ದೀರಿ ಸರ್?
4: ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
3: ಎಲ್ಲರೂ ಚೆನ್ನಾಗಿದ್ದಾರೆ.
4: ಓಕೆ,
3: ಹೇಗಿದೆ ಮಳೆ ಎಲ್ಲ?
4: ಮಳೆ ಎಲ್ಲ ಈಗ ಸ್ವಲ್ಪ ಕಡಿಮೆ ಆದ್ರೆ ಬಂದಿದೆ ಒಂದ್ ಎರಡು ಮೂರು. ಹೌದೌದು.
3: ಇವತ್ತಿನ ವಿಷಯ ಗೊತ್ತುಂಟಾ ತಮ್ಗೆ?
4: ಹೌದು, ಮಳೆಗಾಲದ ಒಳಾಂಗಣ ಅಂದ್ರೆ ಒಳಗೆ ಕೊಕ್ಕು ಎಲ್ಲ ಆಟ ಆಡ್ತೇವಲ್ಲ ಮೇಡಮ್.
3: ಹೌದು, ಹೊರಗೆ ಹೋಗಿ ಆಡುವ ಹಾಗೆ ಇಲ್ಲ. ಜೋರು ಮಳೆ ಬಂದ್ರೆ
4: ಒಳಗೇನೆ ಆಡ್ಲಿಕ್ಕೆ ಆಗ್ತದೆ.
3: ಹೌದು,
4: ಕೊಕ್ಕು ಮತ್ತೆ ವಾಲಿಬಾಲ್ ಸಹ ಒಳಗೇನೆ ಆಡ್ಲಿಕ್ಕೆ ಆಗ್ತದೆ.
3: ವಾಲಿಬಾಲ್ ಹೇಗೆ ಒಳಗಾಡ್ತೀರಿ?
4: ವಾಲಿಬಾಲ್ ಸ್ವಲ್ಪ ಸಣ್ಣದು ಇದು ಮಾಡಿ ಒಳಗೆ ನಮ್ದು ಜಾಗ ಉಂಟು, ಆದ್ರೆ ಒಳಗೆ ಸ್ವಲ್ಪ ಆಡ್ಲಿಕ್ಕೆ ಆಗ್ತದೆ.
3: ನೆಟ್ಟೆಲ್ಲ ಕಟ್ಟಿ ಆಡ್ಲಿಕ್ಕೆ ಆಗ್ತದ?
4: ನೆಟ್ ಕಟ್ಟಿ ಸ್ವಲ್ಪ ಸಣ್ಣ ವಾಲಿಬಾಲ್ ಮಾಡ್ಬೇಕು, ಅದು ದೊಡ್ಡದ ಆಗುದಿಲ್ಲ. ಹೌದೌದು.
3: ಬೇರೆ ಮೊದಲು ಈಗ ನಾವು ಸಣ್ಣವರಿದ್ದಾಗೆಲ್ಲ ಕೆಲವೆಲ್ಲ ಆಡ್ತಾ ಇದ್ವಲ್ಲ, ಅಂತದ್ ಯಾವ್ದಾದ್ರು ನೆನಪಿಲ್ವಾ ತಮಗೆ?
4: ಸಣ್ಣದು ನಾವು ಒಳಗೆ ಜಿಬಿಲಿ ಆಡ್ಕೊಂಡಿದ್ದೇವೆ ಮೇಡಮ್, ಸಣ್ಣದಿರುವಾಗ.
3: ಜುಬಿಲಿ ಸಹ ಮನೆ ಒಳಗೆ ಆಡ್ತಾ ಇದ್ರಾ?
4: ಹೌದು, ಮನೆ ಒಳಗೆ ಸ್ವಲ್ಪ ಜಾಗ ಉಂಟಲ್ಲ ಅಂಗಳದಲ್ಲಿ.
3: ಹೌದು
4: ಹೌದೌದೌದು, ಅದು ಅಂಗಳದಲ್ಲಿ ಪ್ಲಾಸ್ಟಿಕ್ ಹಾಕಿ ಎಲ್ಲ ಸಣ್ಣದಿರುವಾಗ. ಹೌದೌದು, ಮಕ್ಕಳು ಎಲ್ಲ ನಾವು ಆಡ್ತಾ ಇದ್ದೇವೆ.
3: ಹೌದಾ, ಈಗ ಆಡ್ತಾರ ಮಕ್ಕಳು ಜುಬ್ಲಿ ನಿಮ್ಮಲ್ಲಿ?
4: ಈಗ ನಮ್ಮಲ್ಲಿ ನಮ್ಮ ಮಕ್ಕಳು ಟಿವಿ ನೋಡ್ಕೊಂಡು ಇರ್ತಾರೆ, ಮತ್ತು ಓದ್ಕೊಂಡು ಬರೀಬೇಕಲ್ಲ.
3: ಹೌದು
4: ಹೌದು.
3: ಆದ್ರೆ ಅವರಿಗೆ ಹೇಳಿಕೊಟ್ಟಿದ್ದೀರಾ ಜುಬ್ಲಿಯ ಹೇಗೆ ಆಡುದು ಅಂತ?
4: ನಮ್ಮ ಮಗುಗೆ ಜುಬ್ಲಿ ಆಡ್ಲಿಕ್ಕೆ ಗೊತ್ತಿಲ್ಲ ಮೇಡಮ್. ನಮ್ಮ ಮಗು ಟಿವಿ ನೋಡುದು ಮತ್ತೆ ಸ್ವಲ್ಪ ಟಿವಿ ನೋಡ್ತಾಳೆ, ಮತ್ತೆ ಇದು ಒಂಟಿಕಾಲ್ ಉಂಟಲ್ಲ.
3: ಹೌದು,
4: ಅದೆಲ್ಲ ಆಡ್ತಾಳೆ.
3: ಟೊಂಕ ಟೊಂಕ
4: ಮತ್ತೆ ಇದು ಮತ್ತೆ ಓಟ ಆಡ್ತಾಳೆ.
3: ಓಕೆ,
4: ಮತ್ತೆ ಇದು ಎಂತಂದ್ರೆ ಮತ್ತೆ ಸ್ವಲ್ಪ ಬರೀಲಿಕ್ಕೆ ಉಂಟಲ್ಲ ಈಗ.
3: ಹೌದೌದೌದು. ಅಲ್ಲ, ಮಕ್ಕಳು ಒಟ್ಟಿಗೆ ಆಗುವಾಗ ನೀವು ಅಂತದೆಲ್ಲ ಕಲಿಸ್ಬೇಕು ಅವರಿಗೆ ಜುಬ್ಲಿ ಅಂತದೆಲ್ಲ
4: ಕಲಿಸ್ಬೇಕು. ಇನ್ನು ನಮ್ಮ ಮಗು ಏನಂದ್ರೆ ಒಬ್ಳೆ ಅವಳು, ಒಂದು ಫಂಕ್ಷನ್ ಆಗುವಾಗ ಒಟ್ಟಾಗ್ತಾರೆ ಮೇಡಮ್ ನಮ್ಮ ಚಿಕ್ಕಮ್ಮನ ಮಗಳ ಎಲ್ಲ.
3: ಹಾಗೆ ಹತ್ತಿರದ ಮನೆಯಲ್ಲೆಲ್ಲ ಮಕ್ಕಳು ಒಟ್ಟಿಗೆ ಆಗುದಿಲ್ವಾ?
4: ಹತ್ತಿರ ಮನೆಯಲ್ಲಿ ಮಕ್ಕಳು ಇಲ್ಲ ಈಗ, ನಮ್ಮ ಹತ್ತಿರ ಮನೆಯಲ್ಲಿ
3: ಹಾಗೆ
4: ಇರುವುದು
3: ಅಲ್ಲ.
4: ಹೌದು, ಮಕ್ಕಳೆಲ್ಲ ಶಾಲೆಗೆ ಕಾಲೇಜಿಗೆ ಹೋಗ್ತಾರಲ್ಲ.
3: ಹೌದು ಹೌದು, ಈಗಿನ ಮಕ್ಕಳಿಗೆಲ್ಲ ಲೂಡೋ ಕ್ಯಾರಮ್ ಅಂತದ್ದು ಇದೆ ಆಡ್ಲಿಕ್ಕೆ ಒಳಗೆ ಅಲ್ವಾ?
4: ಹೌದು, ಕ್ಯಾರಮ್ ಆಡ್ತಾಳೆ.
3: ಹೌದಾ,
4: ಆಡುವ ಸಿಗ್ತದಲ್ಲ.
3: ಮತ್ತೆ ಮಳೆಗಾಲಕ್ಕೆ ಏನೆಲ್ಲ ತಯಾರಿ?

0: ಮಾಡ್ಕೊಂಡಿದ್ದೀರಿ ಸರ್?
1: ಮನೆಗಾಲಕ್ಕೆ ತಯಾರಿ ಅಂತ ಮೇಡಮ್,
0: ಕಟ್ಟಿಗೆ
1: ಮನೆಗಾಲಕ್ಕೆ
0: ಅದಿದೆಯಲ್ಲ,
1: ತಯಾರಿ ಅಂದ್ರೆ ಎಂತ ಮೇಡಮ್?
0: ಕಟ್ಟಿಗೆ ಎಲ್ಲ ಒಲೆ ಉಂಟಾ?
1: ಹಾ, ಒಲೆ ಉಂಟು, ಕಟ್ಟಿಗೆ ಸಿದ್ಧತೆ ಆಗಿದೆ ಮೇಡಮ್ ಈಗ.
0: ಹಾ
1: ಹೌದು, ಈಗ ಸ್ವಲ್ಪ ಮಳೆ ಲೇಟ್ ಅಲ್ಲ,
0: ಹೌದು ಹೌದು.
1: ಹಾಗಾಗಿ ಇವತ್ತು ಕಟ್ಟಿಗೆ ಮಾಡ್ಲಿಕ್ಕೆ, ದರಲೆ ಮಾಡ್ಲಿಕ್ಕೆ ಎಲ್ಲ ಒಳ್ಳೇದಾಗಿದೆ ಈಗ ಜನರಿಗೆ.
0: ದರ್ಲೆ ಅಂದ್ರೆ?
1: ದರ್ಲೆ ಅಂದ್ರೆ ತುಳುವಿನಲ್ಲಿ ಬೆಜಕ್ರೆ ಅಂತ ಹೇಳ್ತಾರೆ,
0: ಬೆಜಕ್ರೆ ಬೆಜಕ್ರೆ.
1: ಅದು ಸಿದ್ಧತೆ ಮಾಡ್ಬೇಕು, ಇಲ್ದಿದ್ರೆ

0: ತರ್ಲೆ ಅಂದ್ರೆ ತುಳುವಿನಲ್ಲಿ ಬೆಜಕ್ರೆ ಅಂತ
1: ಹೇಳ್ತಾರೆ,
0: ಅದು ಸಿದ್ಧತೆ ಮಾಡ್ಬೇಕು. ಇಲ್ದಿದ್ರೆ ಸೊಪ್ಪೆಲ್ಲ ಇದು ತಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಮೇಡಮ್.
1: ಹೌದು ಹೌದು. ಅದಂದ್ರೆ ನಿಮಗೆ ಕೊಟ್ಟಿಗೆಗೆ ಹಾಕ್ಲಿಕ್ಕೆ ಅಲ್ಲ ಒಲೆಗ?
0: ಕೊಟ್ಟಿಗೆಗೆ
1: ಅಲ್ಲ,
0: ಒಲೆಗೆ ಕಟ್ಟಿಗೆ.
1: ಹಾ ಹೌದು
0: ಹೌದೌದು
1: ಹಾಗೆ. ಸರಿ, ಯಾವ ಹೇಳಿ ಹೇಳಿ ಸರ್.
0: ಒಲೆಗೆ ಕಟ್ಟಿಗೆ ಸಿದ್ಧತೆ ಆಗಿದೆ ನಮ್ದು.
1: ಹೌದಾ?
0: ಹೌದೌದು. ನಾವು ಸಣ್ಣದಿರುವಾಗ ಇದೆಲ್ಲ ಗ್ಯಾಸ್ ಎಲ್ಲ ಇರ್ಲಿಲ್ಲ ಅಲ್ಲ ಮೇಡಮ್.
1: ಹೌದು ಹೌದು ಅಲ್ವಾ.
0: ಈಗ ಒಂದು 5-6-7 ವರ್ಷದಿಂದ ಗ್ಯಾಸ್ ಎಲ್ಲ ಸಾಧಾರಣ ಒಂದು ಟೀ ಮಾಡ್ಲಿಕ್ಕೆ ಎಂತಾದ್ರೆ ಸ್ವಲ್ಪ ಸ್ವಲ್ಪ ಟೀ ಮತ್ತೆ ಸಣ್ಣ ಸಣ್ಣದು ಮಾತ್ರ ಅದರಲ್ಲಿ ಮಾಡುದು, ಬೇಗ ಆಗುವುದೆಲ್ಲ ಮತ್ತೆಲ್ಲ ನಾವು ಒಲೆಯಲ್ಲಿ ಮಾಡುದು. ನಮ್ಮದು ಹಳ್ಳಿ ಅಲ್ಲ ಮೇಡಮ್.
1: ಹೌದು ಹೌದು ಹೌದು. ಒಲೆಯಲ್ಲಿ ಮಾಡಿದ್ರೆ ಇದೊಂದು ಇದೆ ಬೇರೆ ಅದು ಅಲ್ವಾ?
0: ಹಾ, ಒಲೆಯಲ್ಲಿ ಮಾಡಿದ್ರೆ ಈ ಅಕ್ಕಿ ಎಲ್ಲ ನಾವು ಇದು ಮಾಡ್ತೇವಲ್ಲ ಕಲ್ಲಿನಲ್ಲಿ ಕಡೆಯುವ ಅಕ್ಕಿ ಟೇಸ್ಟ್ ಆಗ್ತದೆ. ಕರೆಂಟ್ ಅಲ್ಲಿ ಎಲ್ಲ ಟೇಸ್ಟ್ ಆಗಲ್ಲ. ಈ ಎಲ್ಪಿಜಿಯಲ್ಲಿ ಅಡಿಗೆ ಮಾಡ್ತಾರಲ್ಲ ಮೇಡಮ್,
1: ಹೌದು
0: ಅಷ್ಟು ಟೇಸ್ಟ್ ಆಗಲ್ಲ. ಒಲೆಯಲ್ಲಿ ಅಡಿಗೆ ಮಾಡಿದ್ರೆ
1: ಒಳ್ಳೇದಾಗ್ತದೆ. ಹೌದು. ಸರಿ ಸರ್, ಖುಷಿ ಆಯ್ತು ತಮ್ಮಲ್ಲಿ ಮಾತನಾಡಿ. ಯಾವ ಹಾಡು ಬೇಕಿತ್ತು ತಮಗೆ?
0: ನನಗೆ ಇದು ಎಂತ ಅಂದ್ರೆ ಕಾಶಿ ಫಿಲ್ಮ್ ಅಲ್ಲಿ ಮೇಡಮ್, 100 ವರ್ಷ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಹಾಡು ಬೇಕಿತ್ತು.
1: ಯಾಕೆ, ಯಾರಿದಾದ್ರೂ ಜನ್ಮದಿನ ಇದೆಯಾ?
0: ಜನ್ಮದಿನ ನನ್ನ ತಂಗಿ ಮಗಳದ್ದು.
1: ಹೌದಾ?
0: ನಾಳೆ ಹುಟ್ಟು ಹಬ್ಬ ಮೇಡಮ್.
1: ಸರಿ, ಏನ್ ಹೆಸರು?
0: ಆರಾಧ್ಯ ಅಂತ.
1: ಆರಾಧ್ಯ, ಆರಾಧ್ಯನಿಗೆ ನಮ್ಮ ಕಡೆಯಿಂದಲೂ ಬರ್ತ್ಡೇ ವಿಶಸ್ ಹೇಳಿ.
0: ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು ನಂಗೆ ಈಗ ಫೋನ್ ಸಿಕ್ಕಿತಲ್ಲ ಅವಳಿಗೆ ಕೇಳಲಿಕ್ಕೆ.
1: ಹಾ, ಒಳ್ಳೇದಾಯ್ತು ಸರ್, ಒಳ್ಳೇದಾಯ್ತು.
0: ನಾಳೆ ಬರ್ತ್ಡೇ ಅವಳದ್ದು.
1: ಹೌದಾ?
0: ನಾಳೆಗೆ 7 ವರ್ಷ ಆಗುತ್ತೆ ಮೇಡಮ್.
1: ಹಾ, ಸರಿ ಸರಿ ಸರಿ. ಅವಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಸರ್.
0: ಓಕೆ ಮೇಡಮ್, ಥ್ಯಾಂಕ್ಸ್.
1: ಸರಿ, ಧನ್ಯವಾದಗಳು, ಧನ್ಯವಾದಗಳು. ವರಾಂಗದ ರಾಮಣ್ಣ ಅವರಿಗೆ ಕಾಶಿ ಚಿತ್ರದ ಗೀತೆ ಇದೀಗ. ಹಾಡಿದವರು ರಾಜೇಶ್ ಕೃಷ್ಣನ್, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಕೋಟಿ ಅವರ ಸಂಗೀತವಿದೆ.

0: ಉಂಟು ಅಂತ.
1: ಹಾ, ತುಂಬಾ ಇತ್ತ ಹಲಸಿನ ಹಣ್ಣು?
0: ಹಲಸಿನ ಹಣ್ಣು ಮುಂಚೆ ತುಂಬಾ ಇತ್ತಲ್ಲ, ತುಂಬಾ ಜನರು ಕೊಂಡೋಗ್ತಿದ್ರು ಮೇಡಮ್. ಅದು ಸಿಹಿ ಅಂದ್ರೆ ಸಕ್ಕರೆ ಯಾವ್ದು ಉಂಟು ಮೇಡಮ್.
1: ಸರಿ,
0: ಅದನ್ನು ತಿಂದ್ರೆ ಎಲ್ಲರೂ ಕೇಳ್ತಾರೆ, ನನಗೊಂದು ಕೊಡಿ, ನನಗೊಂದು. ಮರದಲ್ಲಿ ಇಲ್ಲ, ಮತ್ತೆ ಹೇಗೆ ಕೊಡುದು?
1: ಹೌದು, ಪರವಾಗಿಲ್ಲ, ಬರುವ ವರ್ಷ ಕೊಡಿ ನೀವು.
0: ಹೌದು, ಬರುವ ವರ್ಷ ಕೊಡ್ಬೇಕು ಅವರಿಗೆ.
1: ಹೇಳಿ ಹೇಳಿ ಸರಸ್ವತಿ ಅವರೇ, ಏನೆಲ್ಲ ತಯಾರಿ ನಡೆಸಿದ್ರಿ, ಏನೆಲ್ಲ ಒಳಾಂಗಣ ಆಟಗಳಿವೆ ಮಳೆಗಾಲದ್ದು?
0: ಆಯ್ತು ಮೇಡಮ್,
1: ಅಷ್ಟೇ ಮಾತನಾಡಲಿಕ್ಕೆ?
0: ಹೌದು, ಗೊತ್ತಾಯ್ತು.
1: ಸರಿ ಸರಿ, ತಮಗೆ ಯಾವ ಹಾಡು ಬೇಕಿತ್ತು?
0: ನನಗೆ ಸರಪಂಜರ ಚಿತ್ರದಿಂದ ಉತ್ತರ ಧ್ರುವ ಕುಂ ದಕ್ಷಿಣ ಧ್ರುವ ಗಾಳಿಯು ಬೀಸುತ್ತಿದ್ದೇನೆ.
1: ಶರಪಂಜರ, ದರಾಬೇಂದ್ರೆಯವರ ಹಾಡು. ಸರಿ, ಧನ್ಯವಾದಗಳು ಸರಸ್ವತಿ ಅವರೇ ಕರೆ ಮಾಡಿದ್ದಕ್ಕೆ. ತಮಗಾಗಿ ಹಾಡನ್ನು ಪ್ರಸಾರ ಮಾಡ್ತೇವೆ, ಕೇಳಿ.
0: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು. ಶರಪಂಜರ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಗೀತೆ ಇದು. ಅಂಬಿಕಾ ತನಯದತ್ತ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಹಲೋ,
1: ಹಲೋ,
0: ಹಾಂ ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ಅವರು.
1: ಹೌದು ಮೇಡಮ್.
0: ಹಾಂ ಹೇಳಿ ಮೇಡಮ್, ಮತ್ತೆ ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ, ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಹುಷಾರಿದ್ದೇವೆ.
1: ಹೌದು
0: ಹೇಳಿ,
1: ಮಾಡಂತ
0: ಆಯ್ತಾ
1: ಮೇಡಮ್.
0: ಮಳೆಗಾಲದ ಸಿದ್ಧತೆಗಳು?
1: ಮಳೆಗಾಲದ ಸಿದ್ಧತೆ ಆಗಿದೆ ಮೇಡಮ್. ಕಳೆದ ವರ್ಷ ತುಂಬಾ ಮಾಡಿದ್ದೇವೆ. ಈ ವರ್ಷ ನಮ್ಮ ಹಲಸಿನ ಮರದ ಗೆಲ್ಲನ್ನೆಲ್ಲ ಕರೆದಿದ್ದೇವೆ.
0: ಯಾಕೆ?
1: ಅದು ನಮ್ಮ ಇದು ಮನೆಗೆ ಬರ್ತದೆ ಅಂತ,
0: ಆ ಮನೆ ಮೇಲೆ ಬರ್ತಿತ್ತ?
1: ಮನೆಯ ಮೇಲೆ.
0: ಹಾಂ ಸರಿ ಸರಿ. ಹಾಂ
1: ಅದಕ್ಕೆ ಬೇಕಾಗಿ ಕರೆದಿದೆ. ಬೇರೆ ಕಡೆಯಿಂದ ತಂದು ನಾವು ಹಪ್ಪಳ ಮತ್ತು ಇದು ಅದರ ಇದು ಉಪ್ಪಿನಲ್ಲಿ ಹಾಕುವುದು ಎಲ್ಲ ಮಾಡಿದ್ದೇವೆ ಮೇಡಮ್.
0: ಹೌದಾ? ಹಾಂ, ನಿಮ್ಮ ಮರದಲ್ಲಿ ಆಗ್ಲಿಲ್ವಾ?
1: ನಮ್ಮ ಮರದಲ್ಲಿ ಆಗ್ಲಿಲ್ಲ ಈ ವರ್ಷ. ಕಳೆದ ವರ್ಷ ಒಂದು ಒಂದು ಒಂದು ವರ್ಷ ಮೇಡಮ್ ತುಂಬಾ ಆಗಿದೆ, ಎಲ್ಲರೂ ಕೊಂಡೋಗಿದ್ದಾರೆ. ಅದು ಸಕ್ಕರೆಯಾಗಿ ಉಂಟು ಮೇಡಮ್.
0: ಹೌದಾ?
1: ಅದನ್ನು ಯಾಕೆ ಕರ್ದದ್ದು ಅಂತ ಎಲ್ಲರೂ ಕೇಳ್ತಾರೆ ಈಗ.
0: ಆದ್ರೆ ಏನ್
1: ಅದು
0: ನೋಡ್ಬೇಕಲ್ಲ. ಹಾ
1: ಆಪತ್ತು ಬರ್ತದಲ್ಲ, ಗಾಳಿ ಬಂದು.
0: ಖಂಡಿತ ಖಂಡಿತ, ಅದು ಸುರಕ್ಷತೆ ಸಹ ಮುಖ್ಯ ಅಲ್ವಾ?
1: ಮುಖ್ಯ ಮನೆ ಬೇಕಲ್ಲ.
0: ಹೌದು ಹೌದು ಹೌದು.
1: ಅದಕ್ಕೆ ಈಗ ಬಂದು ಎಲ್ಲ ನೋಡಿದ್ರು.

0: ಮಳೆಗಾಲದ ಪೂರ್ವ ತಯಾರಿ ಹಾಗೂ ಒಳಾಂಗಣದ ಆಟಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ವಸಂತ ಬಂಟ್ವಾಳ.
0: ವಸಂತ್ ಅವರು ಬಂಟ್ವಾಳದಿಂದ?
1: ಹೌದು.
0: ಹೇಳಿ ಸರ್, ಹೇಗುಂಟು ಬಂಟ್ವಾಳದಲ್ಲಿ ಮಳೆ?
1: ಬಂಟ್ವಾಳದಲ್ಲಿ ಮಳೆ ಹೇಗೆ ಉಂಟು ಗೊತ್ತಿಲ್ಲ. ಮತ್ತೆ ನಮ್ಮ ಏಮಾಜೆ ಊರು ಇಲ್ಲಿ.

0: ಸಂತಾಲಪುತ್ತೂರ್ ಮಧ್ಯ.
1: ಓಕೆ ಓಕೆ.
0: ಇಲ್ಲಿ ಸ್ವಲ್ಪ ಬಿಸಿಲು ಮತ್ತು ಮೋಡ ಕವಿದಿದೆ.
1: ಹೌದಾ?
0: ಬಿಸಿಲು ಉಂಟು,
1: ಬಿಸಿಲು
0: ಉಂಟು, ಎರಡು ಉಂಟು,
1: ಬಿಸಿಲು ಉಂಟು, ಮಳೆಯೂ ಉಂಟು ಅಲ್ಲ.
0: ಹೌದೌದು.
1: ಮತ್ತೆ
0: ಬೆಳಿಗ್ಗೆ 10 ಗಂಟೆಯಿಂದ ಹೋದ ಮೇಲೆ ಇನ್ನು 10 ಗಂಟೆ ಕಳೆಯಿತು, ಇಲ್ಲಿವರೆಗೆ ಬರ್ಲಿಲ್ಲ.
1: ಹೂವಿನ ಗಿಡಕ್ಕೆ ನೀರು ಹಾಕುದೊಂದು ತಪ್ಪಿತ್ತು ಅಲ್ವಾ?
0: ಹೌದು ಮೇಡಮ್. ಮತ್ತೆ ತೆಂಗಿನ ಸಸಿ ಎಲ್ಲ ಉಂಟು, ಅದಕ್ಕೆಲ್ಲ ನೀರು ಸಾಕಾಗುವುದಿಲ್ಲ. ಈಗ ಒಂದು ಮಳೆ ಬಂದ ಮೇಲೆ ಸ್ವಲ್ಪ ಅದು ಯುವ ಅದು ಸಹ ಬಿಟ್ಟಿದೆ. ಮತ್ತೆ ನಮ್ಗೆ ಉಲ್ಲಾಸ ಆಗಿದೆ, ಬಿಸಿಲಿಗೆ ಬೆಂಕಿಗೆ ಹಾಕಿದ ಹಾಗೆ
1: ಹಾಕಿ
0: ಸುಳಿದ ಹಾಗೆ ಆಗಿದೆ
1: ಅಲ್ಲ.
0: ಈಗ ಮಳೆ ಬಂದ ಮೇಲೆ ಸ್ವಲ್ಪ ಜೀವಕಳೆ ಆಯ್ತು.
1: ಸ್ವಲ್ಪ ಜೀವಕಳೆ ಬಂತು.
0: ಹೌದು.
1: ಹೇಳಿ ಸರ್, ಮಳೆಗಾಲದಲ್ಲಿ ಏನ್ ಮಾಡ್ತೀರಿ ಮನೆಯೊಳಗೆ ಏನಾದ್ರೂ?
0: ನಿನ್ನೆ ಸಾಯಂಕಾಲ ಸ್ವಲ್ಪ 2-3 ಹಲಸಿನ ಹಣ್ಣನ್ನು ಉಪ್ಪಿನಲ್ಲಿ ಹಾಕಿದೆ.
1: ಉಪ್ಪಡ
0: ಮಾಡ್ಲಿಕ್ಕೆ ಮತ್ತೆ ಇನ್ನು 4-5 ಉಂಟು. ಅದು ಆದ ಅದು ಹಾಕುವಾಗ ನಿಮ್ಮಗೆ ಒಂದು ಮಾತಾಡುವಂತ.
1: ಒಳ್ಳೇದಾಯ್ತು. ನೀವೀಗ ಉಪ್ಪಡ ಬಚ್ಚಿರ ಹಾಕುವುದ್ರ ನಡುವಿನಲ್ಲಿ ಫೋನ್ ಮಾಡಿದ್ದ?
0: ಹೌದೌದು. ನಿಮ್ಮಲ್ಲಿ ಅಲ್ಲಿ ಹಾಕುವುದು ಮತ್ತೆ ನನಗೆ ಒಬ್ಬನಿಗೆ ಕಷ್ಟ ಆಗ್ತದೆ. ಮತ್ತೆ ನೀವು ಒಂದು 4 ಜನ ಬಂದ್ರೆ ಒಳ್ಳೇದಿತ್ತು.
1: ನೀವು ಮನೆದು ವಿಳಾಸ ಕೊಡಿ ಸರ್, ಬರ್ತೇವೆ ನಾವು.
0: ವಿಳಾಸ ಮತ್ತೆ ಇದಕ್ಕಿತ್ತು.
1: ನೀವು ಮನೇಲಿ ಒಬ್ರೆ ಇರುದಾ?
0: ಅಲ್ಲ, ಹೆಂಡತಿ ಮತ್ತೆ ನಾನು ಇಬ್ಬರೇ.
1: ಇಬ್ರು ಇಬ್ರು ಸೇರಿಕೊಂಡು ಮಾಡ್ತೀರಿ ಅಲ್ವಾ ಕೆಲಸ?
0: ಅವಳು ಬೀದಿ ಕೆಲಸ ಉಂಟು, ಆಮೇಲೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಮಾಡುವುದು
1: ಹೌದು. ಅಂತ ಕೆಲಸಗಳಿಗೆಲ್ಲ ಒಮ್ಮೆ ಕೂತ್ರೆ ನಡುವಿನಲ್ಲಿ ಹೇಳುವ ಹಾಗಿಲ್ಲ ಅಲ್ವಾ?
0: ಹೌದು ಹೌದು. ಅದಕ್ಕೆ ಒಂದು 2 ಜನ ಇದ್ರೆ, 2 ಜನ ಇದ್ರೆ, ಒಂದು 2 ಮಕ್ಕಳು ಎಲ್ಲ ಇದ್ರೆ
1: ಸುಲಭ ಆಗ್ತದೆ ಅಲ್ವಾ
0: ಮಾಡಬಹುದು ಅಂತ.
1: ಹೌದೌದೌದು, ಸುಲಭ ಆಗ್ತದೆ.
0: ಆಸೆ ತು ದೊಡ್ಡದುಂಟು, ಆಗೋದಿಲ್ಲ.
1: ಹೌದೌದು, ಒಬ್ಬೊಬ್ರೆ ಮಾಡುದಾದ್ರೆ ಇಡೀ ದಿನದ ಕೆಲಸವೇ ಅದು. ಖಂಡಿತ
0: ಇಡೀ ದಿನ ಕೆಲಸ ಅಲ್ಲ, ಅದು ಸ್ವಂತ ಸೂಪರ್ ಆಗ್ತದೆ ಅಲ್ಲಿ.
1: ಹೌದು ಹೌದು,
0: ಮಾಡಿ ಮುಗಿಸುವಾಗ ಸ್ವಂತ ಸೂಪರ್ ಆಗ್ತದೆ
1: ಅಲ್ಲ. ಹೌದೌದು,
0: ಸರಿ. ಎದ್ದು ನಿಲ್ಲಿಕ್ಕೆ ಆಗುದಿಲ್ಲ
1: ಅಲ್ಲ? ಖಂಡಿತ ಹೌದು ಸರ್.
0: ಅದು ತಿನ್ಲಿಕ್ಕೆ ನಮ್ಗೆ ಸುಲಭ, ಅದನ್ನ ಮಾಡುವಾಗ ತುಂಬಾ ಕಷ್ಟ.
1: ಹೌದು. ಮಾಡಿ ಮತ್ತೆ ಬೇರೆಯವರಿಗೆ ಕೊಡ್ತೀರಾ? ಸ್ವಲ್ಪ ಎಲ್ಲ ಹಂಚುತ್ತೀರಾ ನೀವು?
0: ನೀವು ಬಂದ್ರೆ 2 ಮರದ್ದು ಉಂಟು, ಅದನ್ನು ತೆಗೆದು ಒಪ್ಪಿನಲ್ಲಿ ಹಾಕಿದ್ರೆ. ನಾನು ಆಟಿ ಡೊಂಜಿದ್ದೆ ಅಂತ ಉಂಟಲ್ಲ.
1: ಹೌದು ಹೌದು,
0: ಅಂತ ನನ್ನ ಅನಿಸಿಕೆ.
1: ಆಟಿ ಡೊಂಜಿದ್ದಿನ ಮಾಡ್ತೀರಾ ನೀವು?
0: ಇಲ್ಲಿ ನಮ್ಮ ಮನೆಯಲ್ಲಿ ಇಲ್ಲ, ಮತ್ತೆ ನಮ್ಮ ಗ್ರಾಮದಲ್ಲಿ ಎಲ್ಲ ಉಂಟು.
1: ಹೌದು. ಅಲ್ಲಿ ಎಂತ ನೀವು ಮನೆಯಿಂದ ಒಂದು ಐಟಮ್ ಮಾಡಿ ಕೊಂಡೋಗ್ಲಿಕ್ಕೆ ಹಾಗೇನಾದ್ರೂ ಇದೆಯಾ?
0: ಕೊಂಡೋಗ್ಲಿಕ್ಕೆ ಇತ್ತು, ಆದ್ರೆ ಇಲ್ಲಿ ನಾನು ಮನೆಗೆ ತಕ್ಕ ಮಾಡಿ ಇರುವುದು. ಮತ್ತೆ ಹಲಸಿನನ್ನು ಕೆಲವರಿಗೆ ಹೇಳ್ತೇನೆ, ಕೊಂಡೋಗಿ ನೀವು ಉಪ್ಪಿನಲ್ಲಿ ಹಾಕಿ ಅಂತ. ಧರ್ಮಕ್ಕೆ ಕೊಡುವುದು, ಧರ್ಮಕ್ಕೆ ಕೊಡುವಾಗ ಯಾರಿಗೆ ಬೇಡ, ಹಣಕ್ಕೆ ಕೊಟ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳ್ತಾರೆ. ಇದು ರಗಡೆ ಆಗುದು
1: ಅಲ್ಲ. ಹೌದು ಹೌದು ಹೌದು,
0: ಧರ್ಮಕ್ಕೆ ಕೊಟ್ರೆ ಯಾರಿಗೂ ಬೇಡ, ಹಣಕ್ಕೆ ಕೊಟ್ರೆ ಇಷ್ಟು ರೇತ ಮರ, ಅದು ಮರದಲ್ಲಿ ಆಗುದು. ಅದಕ್ಕೆ
1: ಹೌದು, ಆದ್ರೂ ಕಷ್ಟ ಪಡ್ಬೇಕಲ್ಲ ಅದನ್ನು ಮರವನ್ನು
0: ಅಲ್ವಾ? ಮತ್ತೆ ಮಳೆಗಾಲದಲ್ಲಿ ತರಕಾರಿ ಎಲ್ಲ ಸಿಗುವುದಿಲ್ಲ ಮೇಡಮ್, ತರಕಾರಿ ಸ್ವಲ್ಪ ಕಡಿಮೆ ಆಗ್ತದೆ, ರೇಟು ಜಾಸ್ತಿ ಆಗ್ತದೆ, ಅದಕ್ಕೆ ಉಪಯೋಗ ಆಗ್ತದೆ.
1: ಹೌದೌದು, ಹಲಸಿನ ಹಣ್ಣು ಬಹಳ ಒಂದು ಉಪಯುಕ್ತವಾದಂತಹ ಹಣ್ಣು.
0: ಉಪ್ಪಿನಲ್ಲಿ ಹಾಕಿದ ಹಲಸಿನ ಉಂಟು, ಉಪ್ಪು ಉಂಟು ಈಗಲೂ. ಕಳೆದ ವರ್ಷದ್ದು
1: ಅಲ್ಲ.
0: ಮತ್ತೆ ಸೌದೆ ಎಲ್ಲ ಮಾಡಿದ್ದೇನೆ, ಸೌದೆ ಕಳೆದ ವರ್ಷದ್ದೇ ಉಂಟು. ಇಲ್ಲಿ ಒಬ್ಬರು ನಮ್ಮ ಗ್ಯಾಸ್ ಫ್ಯಾಕ್ಟ್ರಿ ಅಂತ ಉಂಟು, ಅಲ್ಲಿ ಗುಡ್ಡ ಇತ್ತು, ಆ ಗುಡ್ಡವನ್ನು ಕಡಿದು ಅವರು ತೆಂಗಿನ ಸಸಿ ಇಟ್ಟರು. ಅದರ ಸೌದೆ ಇಲ್ಲಿ 2 ವರ್ಷದ್ದು ಮಾಡಿ ಇಟ್ಟಿದ್ದೇನೆ ಅದರದ್ದೇ.
1: ಹೌದಾ? ಸರಿ ಸರಿ ಸರಿ.
0: ಗ್ಯಾಸ್ ಇಲ್ಲ ಮೇಡಮ್, ಅದು ಸೌದೆ. ಮತ್ತೆ ನಮಗೆ ಬೂದಿ ಬೇಕಾಗಿದೆ, ಅದೇ ತರಕಾರಿಗೆ ಮತ್ತೆ ತೆಂಗಿನ ಸಸಿಗೆಲ್ಲ ಬೂದಿ ಹಾಕ್ತೀವಿ.
1: ಹೌದು, ಗಿಡದ ಬುಡಕ್ಕೆ ಬೇಕಲ್ಲ ಹಾಕ್ಲಿಕ್ಕೆ. ಹೌದು ಹೌದು,
0: ಅದಕ್ಕೆ ಗೆದ್ದಲು ಎಲ್ಲ ಬಂದ್ರೆ ಬೇರೆ ಎಲ್ಲ ಕೆಟ್ಟು ಹೋಗ್ತದೆ, ಅದಕ್ಕೆ ಬೂದಿ ಹಾಕು.
1: ಹೌದು ಹೌದು ಹೌದು,
0: ಅದು ಒಂದು ಸುಲಭ ಆಗ್ತದೆ. ತೆಂಗಿನ ತೆಂಗಿನಕಾಯಿ ಎಲ್ಲ ಒಳ್ಳೆ ಫಸಲು ಬರ್ತದೆ
1: ಅಲ್ಲ? ಹೌದು ಹೌದು.
0: ಮತ್ತೆ ಕಾಳು ಮೆಣಸು ಹೀಗೆ ಗಿಡಕ್ಕೆಲ್ಲ
1: ತುಂಬಾ ಸಸಿಗಳು
0: ಎಲ್ಲದಕ್ಕೆ ಮಾಡ್ತೇನೆ. ಮರ ಯಾವ ಫಲ ಕೊಡುವ ಮರಕ್ಕೆ ಎಲ್ಲದಕ್ಕೂ ಹಾಕ್ತೀನಿ.
1: ಹಾಕ್ತೀರಿ ಎಲ್ಲದಕ್ಕೆ?
0: ಮತ್ತೆ ಬಿಸಾಡುದು ಯಾಕೆ?
1: ಹೌದು ಹೌದು,

0: ಉತ್ತಮವಾದ ಗುಣ ಉಂಟು, ರಸಗೊಬ್ಬರ ಉಂಟು
1: ಅಲ್ಲ. ಹಾ ಹಾ, ಇರ್ಲಿ ಸರ್, ಖುಷಿ ಆಯ್ತು ತಮ್ಮಲ್ಲಿ ಮಾತನಾಡಿ.
0: ವಸಂತ ಗೀತ ಚಿತ್ರದ್ದು ಆತವೇನು ನೋಟವೇನು ಈ ಹಾಡು ಕೊಡಿ.
1: ಸರಿ ಸರ್, ಪ್ರಸಾರ ಮಾಡ್ತೇವೆ, ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಬನ್ನಿ ಮೇಡಮ್.
1: ಖಂಡಿತ ಖಂಡಿತ ಬರ್ತೇವೆ ಸರ್.
0: ಕೊಂಡೋಗುವ.
1: ಸರಿ ಸರಿ ಸರಿ, ಧನ್ಯವಾದಗಳು. ಓಕೆ, ವಸಂತ ಅವರಿಗಾಗಿ ವಸಂತ ಗೀತ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಮಳೆಗಾಲದ ಸಿದ್ಧತೆಗಳು, ಕಾಲ ಯಾವುದೇ ಇರಲಿ, ಹಳೆಗಾಲ ಇರಲಿ, ಇವಾಗಲೇ ಆಗಲಿ, ಮಳೆಗಾಲಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಖಂಡಿತವಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಆಡುವಂತಹ ಒಳಾಂಗಣ ಆಟಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೇವೆ. ಒಂದಷ್ಟು ಜನ ಶ್ರೋತೃಗಳು ಕರೆ ಮಾಡಿ ಅವರು ಏನೆಲ್ಲ ಆಟಗಳನ್ನ ಆಡ್ತಿದ್ರು ಹಿಂದೆ ಅದನ್ನು ನೆನಪು ಮಾಡಿಕೊಂಡ್ರು. ಹಿಂದಿನ ಕಾಲದಲ್ಲಿ ಕಟ್ಟಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದದ್ದು, ಆಮೇಲೆ ತಿಂಡಿಗಳ ತಯಾರಿಗಳನ್ನ ಮಾಡ್ತಿದ್ದದ್ದು, ಈ ಬಗ್ಗೆ ಕೂಡ ಸಾಕಷ್ಟು ಜನ ಮಾತಾಡಿದ್ದಾರೆ. ಮುಂದಿನ ಶ್ರೋತೃ ಯಾರು, ಯಾರು ಕರೆ ಮಾಡಿದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ. ಕುಂದಾಪುರದಿಂದ ಸುನಿಲ್. ಓಕೆ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮಳೆಗಾಲದ ಸಿದ್ಧತೆಗಳ ಬಗ್ಗೆ. ಹೇಳಿ, ನಿಮ್ಮ ಕಡೆ ಮಳೆ ಇದೆಯಾ, ಮಳೆ ಬಂದಿದೆಯಾ, ಶುರು ಆಗಿದೆಯಾ?
1: ಮಳೆ ಶುರು ಆಗಿದೆ, ನಿನ್ನೆ ರಾತ್ರಿ ಬಂದು ಮೊನ್ನೆ ರಾತ್ರಿ ಬಂದಿತ್ತು.
0: ಸರಿ, ಮಳೆ ಬಂದಾಗ ಖುಷಿ ಆಗುತ್ತಲ್ವಾ?
1: ಹೌದೌದು, ಖುಷಿ ಆಗುತ್ತೆ
0: ನಮಗೂ ಅಷ್ಟೇ, ಗಿಡ ಮರ ಪ್ರಾಣಿಗಳಿಗೂ ಅಷ್ಟೇ, ಖುಷಿ ಆಗುತ್ತೆ, ತಂಪಾಗುತ್ತೆ ಒಂದ್ಸಲ.
1: ಹೌದೌದು, ಖುಷಿ ಜೊತೆ ಕೃಷಿ.
0: ಕೃಷಿ ಖಂಡಿತವಾಗಿ ಖಂಡಿತವಾಗಿ ಆ ಸಿದ್ಧತೆಗಳನ್ನ ಕೂಡ ಮಾಡ್ಬೇಕಾಗುತ್ತಲ್ಲ. ಹೇಳಿ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ತೀರಿ? ಎಲ್ಲಿ?
1: ಅದೇ ಕೃಷಿಯ ಸಿದ್ಧತೆ ಎಲ್ಲ ಇದ್ದೇವೆ, ಗದ್ದೆ ಉಳ್ತಾ ಇದೆ.
0: ಹೌದಾ? ಈಗ ನೀವು ಜಮೀನಲ್ಲಿ ಇದ್ದೀರಾ?
1: ಜಮೀನಲ್ಲಿಲ್ಲ, ಮಿಷನ್ ಎಲ್ಲ ಮಿಷನ್ ಮಾಡೋದಲ್ಲ ಕೆಲಸ ಈಗ.
0: ಖಂಡಿತ ಖಂಡಿತ, ಹೌದು. ಅಂದ್ರೆ ಯಾವ ರೀತಿ ಕೃಷಿಯ ಸಿದ್ಧತೆಗಳು ಇರುತ್ತೆ ನಿಮ್ದು?
1: ಗದ್ದೆ. ಗದ್ದೆ ಉಳೋದು, ನಾಟಿ ಮಾಡೋದು.
0: ಖಂಡಿತವಾಗಿ ಒಂದು ಏನೋ
1: ಸಿದ್ಧಪಡಿಸ್ಬೇಕು.
0: ಖಂಡಿತ ಖಂಡಿತ. ಅದು ಬಿಟ್ಟು ಮತ್ತೆ ಬೇರೆ
1: ಮತ್ತೆ ಗ್ರಾಮ ಅದೇ ತಿಂಡಿ ಎಲ್ಲ ಮಾಮೂಲಿ ಏನಂತೆ ಹಪ್ಪಳ ತಂಡಿಗೆ.
0: ಹೌದು,
1: ಮತ್ತೆ ಗ್ರಾಮೀಣ ಮತ್ತೆ ಮತ್ತೇನೇ ಇಲ್ಲ, ಅದೆರಡು.
0: ಹೌದು, ಮುಖ್ಯವಾಗಿ ಈಗ ಇದು ಈ ಕೆಲಸ, ನಮ್ಮ ಕೃಷಿಯ ಕೆಲಸ ಏನಿರುತ್ತೆ ಅದ್ರ ಒತ್ತಡ ಹೆಚ್ಚಾಗಿರುತ್ತೆ ಅಲ್ವಾ?
1: ಹೌದೌದು ಹೌದೌದು. ಅಲ್ಲ, ಇದು ರೆಡಿ ಮಾಡಿ, ಇದೆಲ್ಲ ರೆಡಿ ಮಾಡಿ ಆಯ್ತು ತಿಂಡಿ ಎಲ್ಲ.
0: ಸರಿ ಸರಿ. ಅದಾದ್ಮೇಲೆ ಆಟಗಳ ಬಗ್ಗೆ ಮಾತಾಡೋದಾದ್ರೆ, ಮಳೆ ಬಂದಾಗ ನಾವು ಹೊರಗಡೆ
1: ಇಲ್ಲಿ ಎಲ್ಲ ಮರೆತು ಹೋಗಿರೋ ಚೆನ್ನೆ ಮಣಿ, ಅಳೆಗುಳಿ ಮಣಿ ಅಂತಾರೆ.
0: ಹೌದು, ಚೆನ್ನೆ ಮಣೆ, ಕರೆಕ್ಟ್. ಈಗಲೂ ಆಡ್ತೀರಾ ಚೆನ್ನೆ ಮಣೆ? ಇದೆಯಾ?
1: ಹೌದು, ಇದಿದೆ
0: ಇದೆ. ಆಡ್ತೀರಿ ನೀವು?
1: ಹೌದು.
0: ಕಾಯಿಗಳು ಸಿಗುತ್ತಾ ನಿಮ್ಗೆ?
1: ಎಲ್ಲ ರೆಡಿ ಮಾಡಿದ್ವಿ, ಈಗ ಅದ್ನ ಅಟ್ಟಕ್ಕೆ ಹಾಕಿದ್ದು ತೆಗೆದು ರೆಡಿ ಮಾಡಿದ್ವಿ.
0: ನಿಮ್ಮನೇಲಿ ಮಕ್ಕಳಿದ್ದಾರಾ?
1: ಇಲ್ಲ, ನಾವು ಫ್ರೆಂಡ್ಸ್ ಜೊತೆ ಆಟ ಆಡೋದು, ಮಕ್ಕಳ ಆಟ ಆಡೋದಿಲ್ಲ, ಮಕ್ಕಳಿಗೆ ಅದು ಬೇಕಿಲ್ಲ.
0: ಅಲ್ಲ, ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಅಲ್ಲ, ನಾವು ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕಲ್ವಾ ಅಂತೇಳಿ. ಮಕ್ಕಳು ಬೇಕಿಲ್ಲ. ಹೌದು, ಮೊಬೈಲ್ ಇದೆ.
1: ಇಲ್ಲ, ಮೊಬೈಲ್ ಬಿಟ್ಟು ಏನು ಮಾಡಲ್ಲ,
0: ಏನು ಮಾಡಲ್ಲ. ಆದ್ರೂ ಕೂಡ ನಮ್ಮ ಹಳೆ ಆಟಗಳ ಬಗ್ಗೆ ಒಂದು ಸ್ವಲ್ಪ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಲ್ವಾ?
1: ಅದು ಅದ್ರ ಬಗ್ಗೆ, ಅದ್ರ ಬಗ್ಗೆ ನಮ್ದು ಕಾರ್ಯಕ್ರಮ.
0: ಓಕೆ ಸರಿ, ಹಾಗಿದ್ರೆ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ನಿಮಗೋಸ್ಕರ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
1: ಶ್ರಾವಣ ಮಾಸ.
0: ಖಂಡಿತವಾಗಿ, ನಿಮಗಾಗಿ ಶ್ರಾವಣ ಮಾಸ ಬಂದಾಗ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮಳೆಗಾಲವನ್ನು ತುಂಬ ಚೆನ್ನಾಗಿ ಆನಂದಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ನಿಮಗೆ. ಕುಂದಾಪುರದಿಂದ ಸುನೀಲ್ ಅವರು ಕರೆ ಮಾಡಿ ಅವರು ಮಳೆಗಾಲಕ್ಕೆ ಯಾವ ರೀತಿಯ ಕೃಷಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದರು. ಹಾಗೆ ನಮಗೆ ಶ್ರಾವಣ ಮಾಸ ಬಂದಾಗ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ದಾರೆ. ಅವರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಡಿರುವ ಶ್ರಾವಣ ಬಂತು ಚಿತ್ರದ ಈ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

0: ನಮ್ಮ ಶ್ರೋತೃಗಳ ಮನೆಯಲ್ಲಿ ಮಳೆಗಾಲದ ಸಿದ್ಧತೆಗಳು ಯಾವ ರೀತಿ ಇದೆ ಅಂತೇಳಿ ನಾವು ಕರೆ ಮಾಡಿದವರಲ್ಲಿ ಕೇಳಿ ಮಾತಾಡ್ತಾ ಇದ್ದೀವಿ. ಮುಂದಿನ ಕಾಲರ್ ಕೂಡ ಸಿದ್ಧವಾಗಿದ್ದಾರೆ, ಅವರು ಏನು ಮಾತಾಡ್ತಾರೆ ಕೇಳೋಣ. ಹಲೋ
1: ಹಲೋ, ನಾನು ಇಡಗುಂಜಿಯಿಂದ ಗಣಪತಿ ಮಾತಾಡೋದು.
0: ನಮಸ್ಕಾರ ಗಣಪತಿ ಅವರೇ, ಹೇಗಿದ್ದೀರಿ?
1: ನಮಸ್ಕಾರ, ಆರಾಮಿದ್ದೇವೆ, ನೀವು ಆರಾಮಿದ್ದೀರಿ?
0: ನಾವು ಚೆನ್ನಾಗಿದ್ದೇವೆ. ಮತ್ತೆ ಮಳೆ ಶುರು ಆಗಿದೆ ನಿಮ್ಮಲ್ಲಿ?
1: ಹಾ ಹಾ, ಜಸ್ಟ್ ಅಂದರೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ.
0: ಹಾ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ.
1: ಹಾ ಹಾ, ಶುರು ಆಗಿದೆ ಇವಾಗ,
0: ಹಾಗಾದ್ರೆ
1: ವಾರದಲ್ಲಿ ಫುಲ್ ಆಗ್ಬೋದು.
0: ಹೌದು, ಈಗಾಗಲೇ ಮೇ ತಿಂಗಳಲ್ಲಿ ಮಳೆಗಾಲದ ಸಿದ್ಧತೆಗಳು ಶುರು ಆಗಿ ಮುಗ್ದಿರ್ಬೇಕಲ್ವಾ?
1: ಹಾ ಹೌದು, ಅದು ಅದು ಮನೆ ಕಡೆಗೆಲ್ಲ ಸ್ವಲ್ಪ ಮೇಲೆ ಇದೆಲ್ಲ ಹಂಚಿ ಗಿಂಚಿ ಹೋದ್ರೆ ಸರಿ ಮಾಡಾಕೋದು, ಪೆಂಡಲ್ ಎಲ್ಲ ಹೋದ್ರೆ ಸರಿ ಮಾಡೋದು, ಮತ್ತೆ ಇನ್ನು ತೋಟಕ್ಕೆ ಮದ್ದು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಳೆಗಾಲ ಬಂದ ನಂತರ.
0: ಖಂಡಿತ, ಹೌದು, ಕೃಷಿ ಸಿದ್ಧತೆಗಳು, ಮನೆ ಬೆಚ್ಚಾಗಿರ್ಬೇಕು. ಆಮೇಲೆ ಹಂಚಿನ ಮನೆನಾ ನಿಮ್ದು?
1: ಹಾ, ನಮ್ದು ಹಂಚು ಸ್ಲ್ಯಾಪ್ ಎರಡು ಇದೆ.
0: ಎರಡು ಇದೆ,
1: ಹೌದು ಹೌದು ಹೌದು. ಅದು ಹಂಚು ಅಂದ್ರೆ ಎಲ್ಲಾದ್ರೂ ಹಂಚು ಕ್ರ್ಯಾಕ್ ಗೀಕ್ ಬಂದಿರ್ತದೆ, ಅದೆಲ್ಲ ಸರಿ ಮಾಡಿ ಬೇರೆ ಹಂಚು ಹಾಕಿ ಅಥವಾ ಮುಲ್ಲೆ ಗಿಲ್ಲೆ ಹೋದ್ರೆ ಅದ್ರ ಹಂಚು ಹಾಕಿ ಎಲ್ಲ ಮಾಡ್ಕೊಳ್ಬೇಕಲ್ಲ ಮಳೆಗಾಲಕ್ಕೆ.
0: ಖಂಡಿತವಾಗಿ.
1: ಮತ್ತೆ ಸೈಡ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಕಟ್ಕೊಂಡು ಇಲ್ಲಾದ್ರೆ ಎಲ್ಲ ಜಡಿ ಹೊಡಿತದ್ಯಾ ಹೊರಗಡೆ, ಇದ್ರಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕಟ್ತೇವೆ.
0: ಇಡಗುಂಜಿ ನಿಮ್ ಕಡೆ ಮಳೆ ಜೋರ್ ಇರುತ್ತಾ ಮಳೆಗಾಲದಲ್ಲಿ? ಹೇಗೆ?
1: ಹಾ, ಸೇಮ್ ಕರಾವಳಿ ಕಾಸ್ಟ್ ಅಲ್ಲ, ನಮ್ದು ಮಂಗಳೂರು ಇದು ಕಾರವಾರ ಎಲ್ಲ ಒಂದೇ ಸೇಮ್ ಅಲ್ಲ, ಒಂದೇ ಕಾಸ್ಟ್, ಸೇಮ್ ಸೇಮ್ ಬರ್ತಿದೆ ಎಲ್ಲ ಒಂದೇ ಕಡೆ.
0: ಮತ್ತೆ ಮಳೆಗಾಲದಲ್ಲಿ ಟಿವಿ ನೋಡುವಾಗ ಏನಾದ್ರೂ ಏನು ಏನ್ ಹೇಳ್ತೇವೆ ಮೆಲ್ಲೋದಿಕ್ಕೆ ಏನಾದ್ರೂ ನಾವು ತಿಂಡಿಗಳ ಸಿದ್ಧತೆ ಮಾಡ್ಕೊಂಡಿರ್ತೀವಿ.
1: ಅದು ಹಲಸಿನಕಾಯಿ ಒಂದು ಈಗ ಮಾಡಿ ಅದು ಚಿಪ್ಸ್ ಮಾಡಿ ಇಟ್ಕೊಂತೇವೆ.
0: ಓಕೆ.
1: ಮತ್ತೆ ಹಲಸಿನಕಾಯಿ ಹಪ್ಪಳ ಮಾಡ್ತೇವೆ, ಗೋಧಿ ಇದು ಎಲ್ಲ ಹಪ್ಪಳ ಎಲ್ಲ ಮಾಡಿರ್ತೇವೆ ಮಳೆಗಾಲದಲ್ಲಿ, ಅದು ಕರ್ಕೊಂಡು ತಿನ್ಲಿಕ್ಕೆ ಚಲೋ ಆಗ್ತದ್ಯಾ.
0: ನಿಮ್ ಫ್ಯಾಮಿಲಿಗೆ ಮಾತ್ರ ಮಾಡ್ಕೊಡ್ತೀರ ಅಥವಾ ಹೊರಗಡೆ ಯಾರಿಗಾದ್ರೂ ಕೊಡೋದಕ್ಕೆ?
1: ಇಲ್ಲ ಇಲ್ಲ, ನಮ್ಮ ಮನೆಗಷ್ಟೇ ಮಾಡ್ಕೊಳ್ಳೋದು, ಅದು ಮಾರಾಟಕ್ಕೆಲ್ಲ ಮಾಡೋದಿಲ್ಲ ನಾವು.
0: ಓಕೆ.
1: ನಮ್ಮನೆ ಸಲುವಾಗಷ್ಟೇ ಮಾಡ್ಕೋತಾ
0: ಇರ್ತೇವೆ. ಮತ್ತೆ ಹಿಂದೆ ಎಲ್ಲ ಆಟ ಆಡ್ತಿದ್ರು ಮಳೆ ಮನೆ ಒಳಗಡೆ ಮಳೆ ಬಂದಾಗ ಟೈಮ್ ಪಾಸ್ಗೋಸ್ಕರ. ಇವಾಗ ಆಟಗಳು ಒಂದು ಕಣ್ಮರೆ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾವ್ದಾದ್ರು ನೆನಪಿದ್ಯಾ?
1: ಹೌದೌದು, ಕಣ್ಮರೆ ಆಗಿದೆ. ಮೊದ್ಲೆಲ್ಲ ನಾವಾದ್ರೆ ಆಡ್ತಿದ್ರು, ಈಗೆಲ್ಲ ಮೊಬೈಲ್ ಬಂದಿರೋದು ಹೊರಗೆ ಬೀಳುದಿಲ್ಲ ಮಕ್ಕಳೆಲ್ಲ.
0: ಹೌದೌದು, ಬಿಸಿಲಿದ್ರು ಹೊರಗೆ ಬೀಳೋದಿಲ್ಲ ಅಲ್ವಾ?
1: ಹೌದೌದು, ಯಾವಾಗೂ ಹೊರಗೆ ಬೀಳುದಿಲ್ಲ.

0: ಸಮಾನಕಾಲಗಳಲ್ಲ, ಯಾವ ಕಾಲದಲ್ಲೂ ಹೊರಗೆ ಬರುವುದಿಲ್ಲ.
1: ನಿಜ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೇಳಿ, ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕು?
0: ನಮ್ದು ಅದು ತ್ರಿಶೂಲ ಫಿಲ್ಮಿಂದ, ಅದರಲ್ಲಿ ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ.
1: ಖಂಡಿತವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
0: ನಮಸ್ಕಾರ. ಓಕೆ,
1: ಹೊನ್ನಾವರ ಇಡಗುಂಜಿಯಿಂದ ಗಣಪತಿಯವರು ಕರೆ ಮಾಡಿಬಿಟ್ಟು ಮಳೆಗಾಲದ ಸಿದ್ಧತೆಗಳ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರು. ಅವರಿಗಾಗಿ ಇವಾಗ ತ್ರಿಶೂಲ ಚಿತ್ರದ ಈ ಗೀತೆ, ಗಾಯಕರು ಮಂಜುಳಾ, ಜನಪದ ಗೀತೆಗೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ ವೆಂಕಟೇಶ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡುವಂತ ಸಮಯ. ಹಲೋ
4: ಹಲೋ,
3: ನಮಸ್ತೆ. ಗಣೇಶ್ ಅವರೇ ಹೇಳಿ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮಳೆಗಾಲದ ಪೂರ್ವ ಸಿದ್ಧತೆಗಳು, ಜೊತೆಗೆ ಮಳೆಗಾಲದಲ್ಲಿ ಆಡುವಂತ ಹೇಳಿ ಆಟಗಳು. ಇದ್ರ ಬಗ್ಗೆ ನೀವು ಮಾತಾಡಿದ್ರೆ ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ?
4: ಮಳೆಗಾಲದಲ್ಲಿ ಹುಳಿ ಮತ್ತೆ ಕಟ್ಟಿಗೆ ಮತ್ತೆ ಇದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಒಟ್ಟು ಮಾಡಿಟ್ಟಿದೆ. ಕಟ್ಟಿಗೆ ಎಲ್ಲ ಒಂದಿಟ್ಟಿದ್ದು ಆಯ್ತು.
3: ಹೌದಾ? ಒಲೆ ಬಳಸ್ತೀರಾ ಇವಾಗ್ಲೂ?
4: ಹೌದು.
3: ಓಕೆ, ಸೊ ಕಟ್ಟಿಗೆ ನೀವು ಹಳ್ಳಿಯಲ್ಲಿ ಇರೋದಾ? ಯಾವೂರು ಅಂತ ಹೇಳಿದ್ರಿ?
4: ನಮಗೆ ತೋಟ ಉಂಟು, ತೋಟದಲ್ಲಿ
3: ಕಟ್ಟಿಗೆ ಎಲ್ಲ ಬೇಕಾದ್ರೆ ಸಿಗುತ್ತೆ. ಸೋಗೆ, ಅಡಿಕೆ ಸೋಗೆ, ತೆಂಗಿನ ಸೋಗೆ ಎಲ್ಲ ಅಲ್ವಾ?
4: ತೆಂಗಿನ ಸೊಪ್ಪು ಮತ್ತೆ ಇದೆಲ್ಲ ಇದೆಲ್ಲ ಇರ್ತದೆ.
3: ಈಗ ಕಟ್ಟಿಗೆ ಸಂಗ್ರಹ ಮಾಡುದು, ಇವಾಗೆಲ್ಲ ಸ್ಲ್ಯಾಬ್ ಮನೆಗಳು ಏನು ಟೈಲ್ಸ್ ಎಲ್ಲ ಇರುತ್ತೆ, ಹಿಂದೆ ಕೊಟ್ಟಿ ಅಂತ ಹೇಳಿ ಎಲ್ಲ ಇರ್ತಿತ್ತಲ್ಲ ಮನೆ ಹಿಂದ್ಗಡೆ ಎಲ್ಲ.
4: ಹೌದು.
3: ಈಗಲೂ ಬಿಸಿನೀರೆಲ್ಲ ಬಹುಶಃ ಹಳ್ಳಿಗಳೆಲ್ಲ ಇದ್ರಲ್ಲೇ ಮಾಡ್ತಾರೆ ಅನ್ಸುತ್ತೆ. ಕಟ್ಟಿಗೆ ಸೋಗಿ ಉಪಯೋಗಿಸಿ ಅಲ್ವಾ? ಸಿದ್ಧತೆ ಜೋರು ಹಾಗಿದ್ರೆ ಮುಗೀತಾ? ಮಳೆ ಶುರು ಆಗ್ಬಿಡ್ತು ಬಿಡಿ. ಶುರು ಆಯ್ತು ಅಲ್ವಾ? ಓಕೆ, ಹೇಳಿ.
4: ಮತ್ತೆ ಒಳಗಡೆ ನಾವು ಚೆಸ್ ನಂಬರ್ಸ್ ಎಲ್ಲ ಇದು ಮಾಡಿ ಆಟ ಆಡೋದಂತ, ಮತ್ತೆ ಕಣ್ಣೆ ಮುಚ್ಚ ಇದ್ರದ್ದು,
3: ಕಣ್ಣ ಮುಚ್ಚಾಲೆ ಎಲ್ಲ ಅಲ್ವಾ?
4: ಮತ್ತೆ ಈಗ ಮಳೆಗಾಲ ಬರ್ತದೆ, ಆಟ ಆಡೋದಿಲ್ಲ,
3: ಯಾರು ಆಟ ಆಡೋದಿಲ್ಲ ಅಲ್ವಾ? ಎಲ್ರು ಬಿಸಿ ಇರ್ತಾರೆ, ಮಳೆಗಾಲದಲ್ಲೂ ಕೆಲಸ ಇರುತ್ತೆ. ಮುಂಚೆ ಅಂದ್ರೆ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಕೆಲಸಕ್ಕೊಂದು ಸ್ವಲ್ಪ ಬ್ರೇಕ್ ಸಿಕ್ಕಿ ಒಂದ್ ಸ್ವಲ್ಪ ಮಳೆಗಾಲದಲ್ಲಿ ವಿಶ್ರಾಂತಿ ತಗೊಳ್ಳುವಂತ ಸಮಯ. ಆರಂಭದಲ್ಲಿ ಒಂದ್ ಸ್ವಲ್ಪ ಕೃಷಿ ಕೆಲಸಗಳಿದ್ರೆ ಕೂಡ ಹೊರಗಡೆ ಹೋಗಿ ಮಾಡುವಂತ ಬೇರೆ ಕೆಲಸಗಳು ಇರೋದಿಲ್ಲ ಅಲ್ವಾ? ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೇಳಿ, ನಿಮ್ಗೋಸ್ಕರ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
4: ಅಮೃತ ವರ್ಷಿಣಿಯಲ್ಲಿ ತುಂತುರು.
3: ಖಂಡಿತವಾಗಿ ಮಳೆಗೆ ಬಹಳ ಸೂಕ್ತವಾದ ಹಾಡು, ಕೇಳಲಿಕ್ಕೆ ಕೂಡ ಇಂಪಾಗಿದೆ ಅಲ್ವಾ? ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕರೆ ಮಾಡ್ತಾ ಇರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಸಂತಕಟ್ಟಿಂದ ಗಣೇಶ್ ಅವರು ಕರೆ ಮಾಡಿ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರು. ಅವರಿಗಾಗಿ ಚಿತ್ರ ಹಾಡಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತ ದೇವಾ.

0: ಈ ಗೀತೆಯೊಂದಿಗೆ ಇಂದಿನ ಹೃದಯರಾಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮಳೆಗಾಲದ ಪೂರ್ವ ಸಿದ್ಧತೆಗಳು ಹಾಗೂ ಮಳೆಗಾಲದ ಆಟಗಳ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದ. ಕರೆ ಮಾಡಿದ ಎಲ್ರಿಗೂ ಧನ್ಯವಾದ ಹಾಗೂ ಕರೆಗೆ ಪ್ರಯತ್ನಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಕಾರ್ಯಕ್ರಮದ ನಿರೂಪಣೆ ಮಂಜುಳಾ ಶೆಟ್ಟಿ ಮತ್ತು ಶುಭಾಶಯ.
1: ಪ್ರಿಯ ಕೇಳುಗರೆ,
0: ಕಾರ್ಯಕ್ರಮ ತಾಂತ್ರಿಕ ಸಹಾಯ ಅನಿಲ್ ರೈದೇರ್ಲಾ ಮತ್ತು ಜಿಶಾ.

ಪ್ರಿಯ ಕೇಳುಗರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯ

0: ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
5: ಮಹರ್ಷಿ ನಾರದ, ಮೂರು ಲೋಕ ಸಂಚಾರ ನಿರತನಾದ ನೀನು, ಈ ವೈಕುಂಠಕ್ಕೆ ಹೊಸದಾಗಿ ಬರುವುದೇನು ಅಲ್ಲ, ಆದರೆ ಈ ಬಾರಿ ಬಂದದ್ದು ಹೊಸತೆನ್ನಬೇಕು.
6: ಹೌದೇ,
4: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
7: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:34 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ವಿಭಾ ಹೆಗಡೆಯವರ ಗಾಯನ, ಹಾರ್ಮೋನಿಯಂ ಸಾತಿ ಪ್ರಸಾದ್ ಕಾಮತ್, ತಬ್ಲಾ ಸಾತಿ ವಿಘ್ನೇಶ್ ಕಾಮತ್. ಕೇಳಿ ರಾಗ್ ಬಸಂತ್ ಮುಖಾರಿ, ಅಬ್ದು ಸುನೋ ಪ್ರಭು, ವಿಲಂಬಿತ್ ತೀನ್ತಾಲ್ ಮತ್ತು ಜಪತ್ವನ್ ಧ್ರುವ್ ಅಡಾ ಚೌತಾಳ್.

ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24 ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ಮ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ

0: ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇವರನ್ನು ಹುಡುಕಿಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳು ಬಂದವ. ಅವು ಯಾವ ಪ್ರಶಸ್ತಿಗಳು, ಏನು ಅಂತ, ಮತ್ತು ಇವರ ಸಾಧನೆ ಏನು ಅಂತ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣಂತೆ. ಡಾಕ್ಟರ್ ರಾಜೇಶ್ವರಿ ಶೀಲವಂತರೇ, ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕನ್ನಡ ಅತಿಥಿ ಉಪನ್ಯಾಸಕರು, ತಾವು ಕನ್ನಡ ಉಪನ್ಯಾಸಕರಾಗಿದ್ದು ಭಾಷೆಯಲ್ಲಿನ ಅಭಿಮಾನಕ್ಕೋ ಅಥವಾ ಸರಳ ಅನ್ನುವ ಕಾರಣಕ್ಕೋ?
2: ನಾ ಭಾಷೆ ಮೇಲೆ ಅಭಿಮಾನಕ್ಕಾಗಿ ಕನ್ನಡ ಉಪನ್ಯಾಸಕಿಯಾಗಿದ್ದು, ನನಗೆ ಉಪನ್ಯಾಸಕಿ ಆಗಬೇಕನ್ನುವಂತಹ ಇಚ್ಛೆ ಏನಿರಲಿಲ್ಲ. ನಾನು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನು ಮೊದಲಿಂದಲೂ ಆಸಕ್ತಿಯಿಂದ ಕಲಿತಿದ್ದೆ. ಆಸಕ್ತಿಯಿಂದ ಮೊದಲಿಂದ ನಾನು ಕತೆ ಕಾದಂಬರಿಗಳನ್ನು ಓದೋದು, ವಿಮರ್ಶೆಗಳನ್ನು ಓದೋದು ಮಾಡ್ಕೋತ ಬಂದೆ. ಜೊತೆಗೆ ನಮ್ಮದು ತಂದೆಯವರು ಪತ್ರಕರ್ತರಾಗಿದ್ದರಿಂದ ಅವರು ಬರೆದಂಥ ಲೇಖನಗಳನ್ನು ಓದ್ತಿದ್ದೆ. ಹಾಗಾಗಿ ಸಾಹಿತ್ಯ ನನ್ನನ್ನು ಸೆಳಿತಾ ಹೋಯಿತು. ಆ ಸಾಹಿತ್ಯ ಓದ್ತಾ ಓದ್ತಾ ನಾನು ಎಮ್ ಎ ಮಾಡಬೇಕನ್ನುವಂಥ ಆಸಕ್ತಿ ಇತ್ತು. ಎಮ್ ಎ ಮಾಡಿಕೊಂಡೆ. ಎಮ್ ಎ ಮಾಡಿಕೊಂಡ ನಂತರ ನಾನು ಯಾವುದೇ ಇಚ್ಛೆ ಇರಲಿಲ್ಲ ನಾನು ಉಪನ್ಯಾಸಕ ಆಗಬೇಕಂತ. ಹಾಗಂತ ಉಪನ್ಯಾಸ ವೃತ್ತಿ ಮೇಲೆ ಗೌರವ ಇಲ್ಲ ಅಂತಲ್ಲ, ಅತಿಯಾದ ಗೌರವವನ್ನು ಇಟ್ಕೊಂಡಂಥವಳು. ನಾನೊಂದು ಸ್ವಲ್ಪ ಮಾತು ಕಡಿಮೆ, ಹೀಗಾಗಿ ನಾನು ಉಪನ್ಯಾಸಕ ವೃತ್ತಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದಂತಿತ್ತು. ಆದರೆ ನನ್ನ ಅದೃಷ್ಟ ಏನೋ, ಆ ವೃತ್ತಿ ನನ್ನನ್ನು ತನ್ನತ್ತ ಸೆಳೀತು. ಅಲ್ಲಿ ಇವತ್ತು ಬರೇ ಗೌರವವನ್ನು ಕೊಡ್ತಿದ್ದೆ ಉಪನ್ಯಾಸಕ ವೃತ್ತಿಗೆ. ಗೌರವದ ಜೊತೆಗೆ ಪ್ರೀತಿಯನ್ನು ನಾನು ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದಂದರೆ ಈ ಉಪನ್ಯಾಸಕ ವೃತ್ತಿಯನ್ನು. ಇವತ್ತು ನಾನು ಅತ್ಯಂತ ಒಪ್ಪಿಕೊಂಡು ಈ ವೃತ್ತಿಯನ್ನು ಮಾಡ್ತಿದ್ದೀನಿ. ಪ್ರೀತಿ ಗೌರವದ ಜೊತೆಗೆ ಅದು ನನ್ನ ದೇಹದ ಒಂದು ಅಂಗ ಏನೋ ಅನ್ನೋ ರೀತಿಯಿಂದ ನಾನು ಕನ್ನಡವನ್ನು ಇವತ್ತು ಪ್ರೀತಿಸ್ತೀನಿ.
1: ಇಷ್ಟೊಂದು ಆಳವಾಗಿ ಈ ಕನ್ನಡ ಭಾಷೆಯ ಮೇಲೆ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ವೃತ್ತಿಯನ್ನು ನಡೆಸ್ತಾ ಇದ್ದೀರಿ, ಸಂತೋಷ ಡಾಕ್ಟರ್ ರಾಜೇಶ್ವರಿ ಅವರೇ. ಈ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶ್ನೆ ಬಂದಾಗ, ಸಾಹಿತ್ಯ ಕ್ಷೇತ್ರ ಅನ್ನೋದು ತುಂಬ ವಿಶಾಲವಾದದ್ದು. ಅದರಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಇರೋದು ಯಾವ ಕಡೆ, ಯಾವ ಭಾಗದಲ್ಲಿ ಅಂತ ಕೇಳಬಹುದು?
2: ಕೇಳಬಹುದು ಸರ್. ಸಾಹಿತ್ಯ ಅಂದ್ರೆ, ಕನ್ನಡ ಸಾಹಿತ್ಯ ಅಂದ್ರೆ ಇಂದ ಸಮುದ್ರದಷ್ಟು ವಿಶಾಲವಾದದ್ದು. ಅದರಲ್ಲಿ ಒಂದು ನೀರು ಕುಡಿಯುವಂತ ಪ್ರಯತ್ನವೂ ನನ್ನಿಂದ ಆಗಿಲ್ಲ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನನಗೆ ಕತೆ ಕಾದಂಬರಿ ಓದೋದ್ರಲ್ಲಿ, ಕತೆ ಕಾದಂಬರಿಗಳಲ್ಲಿ ಬಹಳಷ್ಟು ಆಸಕ್ತಿ, ಓದ್ತೀನಿ. ಬರವಣಿಗೆ ವಿಷಯ ಬಂದಾಗ ಕತೆ ಕಾದಂಬರಿ ಕವನಗಳನ್ನ ನಾ ಯಾವತ್ತು ಇಲ್ಲಿವರೆಗೂ ಬರ್ದಿಲ್ಲ. ನನಗೆ ವಿಚಾರ ಆಸಕ್ತಿ ಇರೋದೇನಂದ್ರೆ, ಒಂದು ಸಂಶೋಧನಾ ಕ್ಷೇತ್ರ, ಮತ್ತೊಂದು ವಿಮರ್ಶಾ ಕ್ಷೇತ್ರ ಇರೋದ್ರಿಂದ ನಾವು ಸಂಶೋಧನೆ ಕುರಿತು ಕುರಿತ ಲೇಖನಗಳನ್ನ ಬರ್ದಿದ್ದೀನಿ ಮತ್ತು ವಿಮರ್ಶಾ

0: ಲೇಖನಗಳನ್ನ ಬರ್ತಿದ್ದೀನಿ. ಉಪನ್ಯಾಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಹಂತವುಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಉಪನ್ಯಾಸಗಳನ್ನ ಮಾಡ್ತಿದ್ದೀನಿ. ಕತೆ ಕಾದಂಬರಿ ನನಗೆ ಆಸಕ್ತಿ, ಓದ್ಲಿಕ್ಕೆ ಮಾತ್ರ ಆಸೆ, ಬರವಣಿಗೆ ಅದರಲ್ಲಿ ನಾನು ತೊಡ್ಕೊಂಡಿದ್ದಿಲ್ಲ.
1: ಮತ್ತೆ ಇಷ್ಟೆಲ್ಲ ತಾವು ಕತೆ ಕಾದಂಬರಿಗಳನ್ನು ಬರೆದಿಲ್ಲ, ಆದರೆ ಓದಲಿಕ್ಕೆ ನನಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಯಾರಾದರೂ ಒಬ್ಬರು ಪ್ರೇರಣೆ ಬೇಕಲ್ಲ?
0: ಪ್ರೇರಣೆ ಖಂಡಿತವಾಗಿಯೂ ಇದೆ ಸರ್. ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಒಂದು ಸಾಹಿತ್ಯ ವಲಯದಲ್ಲೇನೆ ಅಂತ ಹೇಳ್ಬೇಕು. ನನ್ನ ಅಜ್ಜಿ ಗೋದಾವರಿ ಶೀಲು ಅಂತವರು ಬಹಳಷ್ಟು ಜನಪದ ಹಾಡುಗಳನ್ನು ಹಾಡ್ತಿದ್ರು, ಬೀಸುವಿನ ಹಾಡು, ಕೊಟ್ಟು ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾ ಕೇಳ್ಕೋತಾ ಬಂದಿದ್ದೀನಿ. ಆಮೇಲೆ ಮಂಗಳಾರತಿ ಪದಗಳನ್ನ, ಆಮೇಲೆ ನನ್ನ ಅತ್ತೆ ಇದ್ರು ದಾನಮ್ಮ ಚಿಲ್ಲಾಳ್ ಶೆಟ್ಟಿ ಅಂತ, ಅವ್ರು ಯಾವಾಗ್ಲೂ ಜನಪದ ಕಥೆಗಳನ್ನ ಬಹಳಷ್ಟು ಹೇಳ್ತಿದ್ರು. ನಚ್ಚವರಿದ್ದಾಗ ಅವರಿಂದಲೇ ಆ ಜನಪದ ಕಥೆಗಳನ್ನ ಕೇಳ್ತಾ ಬಳ್ಕೊಂಡು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ನನಗೆ ಬೆಳಿ. ಮುಂದೆ ಬಂದಾಗ ನನ್ನ ತಂದೆಯವರು ಹಿರಿಯ ಪತ್ರಕರ್ತರು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತವರು. ಬಿಳಗಿ ತಾಲೂಕು 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಹ ಅವರ ಸರ್ವಾಧ್ಯಕ್ಷ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಆಮೇಲೆ ಅವರಿಂದ ನಾ ಬರವಣಿಗೆ ಒಂದು ರೀತಿಯಿಂದ, ನನ್ನ ತಾಯಿ ಶಾಂತಾ ಶೀಲು ಅಂತವರು ಮತ್ತು ನನ್ನ ಅಕ್ಕ ಜಯಶ್ರೀ ಎನ್ನುವರು ಏನ್ ಮಾಡ್ತಿದ್ರು, ನಾ ಚಿಕ್ಕವಳು ಬಹಳ ಚಿಕ್ಕವಳಿದ್ದಾಗಲೇ ಏನಂದ್ರೆ ಕಾದಂಬರಿಗಳನ್ನು ಓದ್ತಿದ್ರಿಬ್ರು. ಕಾದಂಬರಿಗಳನ್ನು ಓದಿದಂತ ಅವ್ರು ಏನಂದ್ರೆ ಆ ಕಾದಂಬರಿಗಳನ್ನ ಚರ್ಚೆ ಮಾಡೋದನ್ನ ಮಾಡ್ಕೋತಿದ್ರು. ಹಂಗಿದೆ ಕಾದಂಬರಿ, ಹೀಗಿದೆ, ಹಂಗ ಓದ್ಬೇಕಲ್ಲ, ಆ ಪಾತ್ರ ಹಿಂಗಿದೆ ಅಂತ ಅನ್ನೋದು. ಹಂಗ ಕೇತಾ ಕೇತಾ ಏನಸ್ತ ನನಗೆ, ಇಷ್ಟೆಲ್ಲ ಆಸಕ್ತಿಯಿಂದ ಚರ್ಚೆ ಮಾಡ್ತಾರಂದ್ರೆ ಅದು ಏನೋ ಬಹಳಷ್ಟು ಆಸಕ್ತಿಕರವಾಗಿದೆ, ನಾವು ಓದ್ಬೇಕು ಅನ್ನುವಂಥದ್ದು ನನಗೆ ಆಸಕ್ತಿ ಬಂತು. 5ನೇ ತರಗತಿ ಇಲ್ದಿದ್ದಾಗಲೇ ನಾನು ಕಾದಂಬರಿಗಳನ್ನು ಓದುವಂತ ಒಂದು ಪರಂಪರೆ ಬೆಳೆಸ್ಕೊಂಡೆ. ಮತ್ತೆ ಇನ್ನೊಂದು ಬಂದಾಗ ನನ್ನ ಸುತ್ತಲಿದ್ದಂತಹ ಎಲ್ಲ ವಲಯ, ನನ್ನ ತಂದೆಯ ಸ್ನೇಹಿತರಾಯ್ತು, ನನ್ನ ಕಲಿಸಿದಂತಹ ಶಿಕ್ಷಕರಾಯ್ತು, ಎಲ್ಲರೂ ಏನಂದ್ರೆ ಸಾಹಿತಿಗಳು. ನನ್ನ ತಂದೆಯವರ ಗುರುಗಳಾದಂತ ಕಂಠಿ ಹನುಮಂತರಾಯರಾಯ್ತು, ಸುಭಾಷ್ ಸೌದಿ ಆಯ್ತು, ಆಮೇಲೆ ಅಲ್ಲಿರುವಂತಹ ಡಾಕ್ಟರ್ ಶ್ರೀರಾಮ್ ಮಿಟ್ಟನು, ಎಚ್ ಬಿ ಧರ್ಮನ್ ಅವರು, ಇವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡಂತವ್ರು. ಅವ್ರು ನಿತ್ಯ ಮನೆಗೆ ಬರೋದು, ಹೋಗೋದು, ಅಪ್ಪಾಜಿ ಜೊತೆಗೆ ಮಾತುಕತೆಗಳನ್ನ ಆಡ್ತಾ, ಅವೆಲ್ಲವನ್ನ ನೋಡ್ತಾ ನೋಡ್ತಾ ಸಾಹಿತ್ಯ ಇಷ್ಟೊಂದು ಆಸಕ್ತಿ ಐತಿಲ್ಲ ಅಂತಂದು ನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಬಂದೆ. ಮುಂದೆ ಪದವಿ ಕಾಲೇಜಿಗೆ ಬಂದಾಗ ನನಗೆ ಡಾಕ್ಟರ್ ಮಹೇಶ್ ಚಿಂತಾಮಣಿ ಅವರು ನನ್ನ ಗುರುಗಳಾಗಿದ್ರು, ಎಸ್ ಕೆ ಬಾಗಿಯವರು ನನ್ನ ಗುರುಗಳು. ಸಾಹಿತ್ಯದ ಬಗ್ಗೆ ಪಾಠ ಮಾಡ್ತಿದ್ರೆ ಅದರಲ್ಲಿ ಮುಳುಗು ಹೋಗ್ಬೇಕು ನಾವು. ಆ ರೀತಿಯಾದ ಪಾಠಗಳನ್ನ ಮಾಡಿದಾಗ ನಮ್ಮ ಸಾಹಿತ್ಯ ರುಚಿ ಅತಿಯಾಗಿ ಹೆಚ್ಚು ಬೆಳೀತಾ ಬೆಳೀತಾ ಹೋಯ್ತು. ನಾನು ಇನ್ನಷ್ಟು ಇದರಲ್ಲಿ ಓದ್ಬೇಕು, ಇನ್ನೂ ಪದವಿಯನ್ನು ಇದರಲ್ಲೇ ಪಡಿಬೇಕು ಅಂತ ಆಸಕ್ತಿ ಬಂದು ನಮ್ಮ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆದೆ. ಸ್ನಾತಕೋತ್ತರ ಪದವಿಗೆ ಹೋದಾಗಂತೂ ನನಗೆ ಸಿಕ್ಕಂತ ಗುರುಗಳಂತೂ ಯೂನಿವರ್ಸಿಟಿಯಲ್ಲಿ ಸಿಗಲಾರಂತ ಗುರುಗಳು, ಡಾಕ್ಟರ್ ಬಿ ಕೆ ಹಿರೇಮಠ್, ಡಾಕ್ಟರ್ ಜಿ ವೀರಭದ್ರಗೌಡು, ವೆಂಕಟಗಿರಿಗಳ ದಳವಾಯಿ, ಅನ್ನಪೂರ್ಣ ಜಾಲ್ವಾದಿ ಅಂತವರು. ದಿನನಿತ್ಯ ಕೂತು ಕೂತು ಪಾಠಗಳನ್ನು ಕೇಳ್ತಿದ್ವಿ ಅಂದ್ರೆ ನಾವು ಯಾವುದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ವಿ. ಆ ರೀತಿ ಪಾಠಗಳನ್ನ ಮಾಡ್ತಾ ಇದ್ರು. ಮುಂದೆ ನಾನು PhDಗೆ ಮತ್ತು MPLಗೆ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಗುರುಗಳಾದ್ರು. ಅವರಂತೂ ಮಹಾನ್ ಶಿಲ್ಪಿ, ವಿದ್ಯಾರ್ಥಿಗಳನ್ನ ರಚನೆ ಮಾಡುವಂತ ಶಿಲ್ಪಿ ಅಂತ ಹೇಳ್ಬೋದು. ಎಂತ ದಡ್ಡರನ್ನು ಸಹ ಜಾಣರನ್ನಾಗಿ ಮಾಡುವಂತ ಒಂದು ಕುಶಲಕರ್ಮಿ ಅವರು. ನನ್ನನ್ನ ತಿದ್ದಿ ಅವರು ಮತ್ತೊಂದು ಮೂರ್ತಿಯನ್ನಾಗಿ ಮಾಡಿದಂಥವ್ರು. ಹೀಗಾಗಿ ಪರಿಸರ ನನಗೆ ಬೆಳೆಸ್ತ.
1: ಈಗ ತಾವು PhD ಮಾಡಿದಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ಅಂತ ಗೊತ್ತಾಗ್ಲಿಲ್ಲ.
0: ನಾನು ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅನ್ನುವಂತ ವಿಷಯದ ಮೇಲೆ PhD ಪದವಿಯನ್ನು ಪಡೆದಿದ್ದೀನಿ, ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಮಾರ್ಗದರ್ಶನದಲ್ಲಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂದರೆ ನಿರೂಪಣೆ ಅರ್ಥ ಕೊಡ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊರವಂಜಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದ್ದಾಳೆ ಇಲ್ಲಿವರೆಗೆ ಅಂತ. ನಾ ಕೊರವಂಜಿ ಅಂದಾಗ ಕೇವಲ ಕನಿ ಹೇಳ್ತಾಳೆಯೇ, ಅವಳು ಕನಿ ಹೇಳುವಂತ ಹೆಣ್ಮಂತ ಅಷ್ಟೇ ಭಾವಿಸ್ಕೊಂಡ್ವಿ. ಅದನ್ನು ಮೀರಿ ಅವಳದೊಂದು ವ್ಯಕ್ತಿತ್ವ ಐತಿ. ಒಬ್ಬ ಗಟ್ಟಿತನದ ಮಹಿಳೆಯಾಗಿದೆ ಕಾಣ್ತಾಳೆ, ಒಬ್ಬ ಧರ್ಮ ಪ್ರಸಾರಿಕೆಯಾಗಿ ಕಾಣ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ತಜ್ಞರು ಅವರು ಮಾಡುವಂತ ಕೆಲಸವನ್ನ ನಮ್ಮ ಕೊರವಂಜಿ ಆ ಕಾಲದಲ್ಲೇ ಮಾಡ್ತಂತ ಅವಳ ವ್ಯಕ್ತಿತ್ವವನ್ನ ಚಿತ್ರಣ ಮಾಡುವಂತ ಅಧ್ಯಯನವನ್ನ ನಾನು ಈ PhD ಪ್ರಬಂಧದಲ್ಲಿ ಮಾಡಿದ್ದೀನಿ.
1: ಆಮೇಲೆ ಆಗ್ಲೇ ತಾವು ನಮಗೆ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಕೃತಿ?
0: ಸರ್, ನಾನು ಈಗಾಗಲೇ ಒಂದು 5 ಕೃತಿಗಳಾಗಿದ್ದಾವೆ. ಒಂದು MPL ಪ್ರಬಂಧ, ಚಂದ್ರಶೇಖರ ಕಂಬಾರ ಕಾದಂಬರಿಗಳಲ್ಲಿ ತಾಯಿ ಸಂಸ್ಕೃತಿ ಅಂತ. ನನ್ನ PhD ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂತ, ಜೊತೆಗೆ ಕಪ್ಪರ ಪಡೆಯವ ಅನ್ನುವಂತ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತ ಮಂಟಪ ಮಾಲೆ ಕೃತಿ ಬರೆದಿದ್ದೀನಿ. ಜೊತೆಗೆ ಮುಳುಗಿ ಮಹಾದೇವಿ ಅಮ್ಮ ಅನ್ನೋದನ್ನ ಗುಲ್ಬರ್ಗಾದವರು ಪ್ರಕಟಗೊಳಿಸಿದ್ದಾರೆ. ಜೊತೆಗೆ ಧರ್ಮರಕ್ಷಕಿ ದಾನಮ್ಮ ಅನ್ನುವಂತ ಲಿಂಗಾಯತ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದವರು ಪ್ರಕಟಗೊಳಿಸಿದ್ದಾರೆ. ಈ 5 ಕೃತಿಗಳನ್ನ ಬರ್ತಿದ್ದೀನಿ. ಜೊತೆಗೆ ಅನೇಕ ಲೇಖನ 50ಕ್ಕಿಂತೂ ಅಧಿಕ ಲೇಖನಗಳನ್ನ ನಾ ಬರ್ತಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಆಯ್ಕೆ ಮಾಡಿಕೊಂಡದ್ದಂದ್ರೆ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನು ಕುರಿತು ನನ್ನ ಲೇಖನಗಳಾಯ್ತು, ಕೃತಿಗಳಾಯ್ತು ರಚನೆಗೊಂಡಿದ್ದಾವೆ. ಮೊದಲಿಂದ ಅಜ್ಜಿಯಿಂದ ಒಂದಿಷ್ಟು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ನನ್ನ ಆಸಕ್ತಿ ಕ್ಷೇತ್ರವಾಗಿತ್ತು. ಮುಂದೆ ಸಂಶೋಧನೆ ಮಾಡ್ತಾ ಹೋದಂತೆ ಎಲ್ಲ ಮಾನವೀಯ ಮೌಲ್ಯಗಳಿರೋದು ಏನಂದ್ರೆ ಜನಪದ ಸಾಹಿತ್ಯ ಮತ್ತು ಈ ಶರಣ ಸಾಹಿತ್ಯದಲ್ಲಿ ಅಂತ ನನ್ನ ಅನುಭವಕ್ಕೆ ಬಂತು. ಅಂತ ಮಾನವೀಯ ಮೌಲ್ಯಗಳನ್ನ ಚಿತ್ರಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಸಾಹಿತ್ಯದ ಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತಂದು ಅದನ್ನು ಕುರಿತ ಉಪನ್ಯಾಸಗಳನ್ನ ಲೇಖನಗಳನ್ನ ಬರೆಯುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ.
1: ತಾವು ಆಗ್ಲೇ ಹೇಳಿದ್ರಿ ಸಂದರ್ಶನದಲ್ಲಿ.

0: ಮಾನವೀಯ ಮೌಲ್ಯಗಳು ಅಂಥೇಳಿ. ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನಗೆ ನೆನಪಾಗ್ತಾ ಇತ್ತು ಏನಪ್ಪ ಅಂತಂದರೆ, ಈ ಮಾನವೀಯ ಮೌಲ್ಯಗಳು ಅಂತಂದರೆ ನಾನು ತಿಳ್ಕೊಂಡ ಪ್ರಕಾರ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ, ಇವು ಐದು ಮಾನವೀಯ ಮೌಲ್ಯಗಳು ಅಂತ ನಾವು ಕರಿತೇವೆ. ಈ ಕುರಿತು ತಾವು ಎಲ್ಲೆಲ್ಲಿ ಉಪನ್ಯಾಸವನ್ನು ಮಾಡಿದ್ದೀರಿ ತಾವು?
1: ನಾನು ಹೆಚ್ಚು ಶರಣ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವಾಗ ಆ ಶರಣ ಸಾಹಿತ್ಯದಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳು ಅಲ್ಲಿ ಯಾವ ರೀತಿ ಜಾತಿ ಆಮೇಲೆ ಲಿಂಗಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ತಂತಾರೆ, ಎಲ್ಲರನ್ನ ಮನುಷ್ಯರನ್ನಾಗಿ ಕಾಣುವಂತ ಆ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಗೊತ್ತು ಬಹಳಷ್ಟು ಶರಣ ಸಾಹಿತ್ಯ ಉಪನ್ಯಾಸಗಳಲ್ಲಿ ನೀಡಿದ್ದೀನಿ. ಆಮೇಲೆ ಜನಪದ ಮೌಲ್ಯಗಳು, ಸ್ತ್ರೀ ಸಂವೇದನೆಗಳನ್ನ ಕುರಿತು ಅಲ್ಲಿ ಎಲ್ಲವೂ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂತ ಆ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿ ಚಿತ್ರಣಗೊಂಡಿದೆ ಮಾನವೀಯ ಮೌಲ್ಯಗಳು ಅನ್ನೋದನ್ನು ಕುರಿತು ಸಾಕಷ್ಟು ಉಪನ್ಯಾಸಗಳನ್ನ ಮಾಡಿದ್ದೀನಿ ಸರ್.
0: ಮತ್ತೀಗ ತಾವು ಹೇಳ್ತಾ ಇದ್ರಿ ಇಷ್ಟೆಲ್ಲ ನೀವು ಸಾಧನೆಯನ್ನು ಮಾಡಿದ್ದೀರಿ ಅಂತಂದ್ರೆ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿರ್ಬೇಕಲ್ಲ?
1: ಬಂದಿದಾವೆ ಸರ್.
0: ಯಾವ ಪ್ರಶಸ್ತಿಗಳು ಮತ್ತೆ ಯಾವ ವರ್ಷದ ಅಂತ ತಿಳಿಸಬಹುದು?
1: ನನಗೆ ಮಸ್ಕತ್ ಅವರ ಬಸವ ಬಳಗದಿಂದ ಅಂತಾರಾಷ್ಟ್ರೀಯ ಕಾಯಕ ಸಿರಿ ಅನ್ನುವಂತ ಪ್ರಶಸ್ತಿಯನ್ನ ಆನ್ಲೈನ್ದಲ್ಲಿ ನಾನು ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಡಿದ್ದೀನಿ, ಉಪನ್ಯಾಸಕ್ಕಾಗಿ ಅವರು ಅಂತಾರಾಷ್ಟ್ರೀಯ ಕಾಯಕ ಸಿರಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆಮೇಲೆ ಬಿಳಿಗೆಯಲ್ಲಿರುವಂತಹ ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದಿಂದ ಎರಡು ಬಾರಿ ನನಗೆ ಸರಸ್ವತಿ ಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆಗಾಗಿ ಒಂದು ಸಲ ನೀಡಿದರೆ, ಡಾಕ್ಟರೇಟ್ ಪದವಿಯನ್ನು ಪಡೆದದ್ದಕ್ಕಾಗಿ ಮತ್ತೊಂದು ಸಲ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂಥ ನನ್ನ ಕೃತಿಗೆ ಬಿಳಿಗಿ ತಾಲೂಕಿನ ದತ್ತಿ ನಿಧಿ ಪ್ರಶಸ್ತಿ ಸಹ ನನ್ನ ಕೃತಿಗೆ ಸಿಕ್ಕಿದೆ. ಜೊತೆಗೆ ನಮ್ಮ ತಾಲೂಕಾ ಮಟ್ಟದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ನನಗೆ ನೀಡಿದ್ದಾರೆ.
0: ಇಷ್ಟೆಲ್ಲ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಮತ್ತೆ ತಾವು ಆಗಾಗ ನಾನು ಆನ್ಲೈನ್ ಅನ್ನು ಕೂಡ ಉಪನ್ಯಾಸವನ್ನು ಕೊಡ್ತಾ ಇರ್ತೇನೆ ಆಗಾಗ ಅಂತ ಹೇಳಿದ್ರಿ, ಅದು ಯಾವ ರೀತಿ ಆನ್ಲೈನ್ ಮುಖಾಂತರ ತಾವು ಕೊಡ್ತಾ ಇದ್ರಿ, ಅದಕ್ಕೆ ನಾವು ಏನಾದರೂ ಜಾಯಿನ್ ಆಗ್ಬೋದ ಅಂತ?
1: ಖಂಡಿತವಾಗಿ ಆಗ್ಬಹುದು ಸರ್. ನಾನು ವಚನ ಮಂದಾರ ಅನ್ನುವಂಥದ್ದು, ಅಕ್ಕನ ಅರಿವು ಅನ್ನುವಂತ ಒಂದಿಷ್ಟು, ಆಮೇಲೆ ಹೇಳ್ತೀನಿ ಕೇಳ ಅನ್ನುವಂತ ಒಂದಿಷ್ಟು ಗುಂಪುಗಳು ಏನಂದ್ರೆ ಉಪನ್ಯಾಸಗಳನ್ನು ಏರ್ಪಡಿಸಿರ್ತವೆ. ಹಾಗೆ ನನ್ನ ಈ ವಿಷಯದ ಕುರಿತು ಉಪನ್ಯಾಸ ಮಾಡ್ರಿ ಅಂತಾರೆ. ನೀವು ಯಾವ ಮಾಡ್ತೀರಿ ಅಂತ ಕೇಳ್ತಾರೆ, ನನ್ನ ಆಸಕ್ತಿಗಿಂತ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತೀನಿ. ಅವ್ರು ಯಾವ ವಿಷಯ ಕೊಟ್ಟರು ನಾನು ಅದ್ರ ಕುರಿತು ತಯಾರಿಯನ್ನ ಮಾಡಿ ಅವರು ಏನನ್ನ ಬಯಸ್ತಿರ್ತಾರೆ ಆ ಬಯಸಿದನ್ನ ಕೊಡ್ಬೇಕನ್ನುವಂತ ಆಸಕ್ತಿ ನನಗಿರೋದ್ರಿ. ಅವ್ರು ಕೊಟ್ಟಂತ ವಿಷಯಗಳ ಮೇಲೆ ನಾ ಉಪನ್ಯಾಸಗಳನ್ನ ಮಾಡ್ತೀನಿ. ಅದರ ಬಗ್ಗೆ ಲಿಂಕ್ಗಳನ್ನ ಅವ್ರು ಕಳಿಸಿರ್ತಾರೆ, ಖಂಡಿತವಾಗಿಯೂ ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಬೇಕಾದವ್ರಿಗೆ ಯಾರು ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಕಳಿಸಿರ್ತೀನಿ, ಖಂಡಿತವಾಗಿ ಅಲ್ಲಿ ನೀವು ಜಯಬಹುದು ಸರ್.
0: ಈಗ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಕಾಲೇಜ್ನಲ್ಲಿ ಉಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಮೊದಲು ಏನಿತ್ತು ಅಂತಂದ್ರೆ ಮಹಿಳೆ ಅಂದ್ರೆ ನಾಲ್ಕು ಗೋಡೆಗೆ ಸಿಕ್ಕ ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂತ ಒಂದು ಹಳೆಯ ಸಂಪ್ರದಾಯ. ಆದ್ರೆ ಈಗ ಅದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಇಂದಿನ ಒಂದು ವಿದ್ಯಾರ್ಥಿನಿಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ತಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಬರಬೇಕು, ಅಥವಾ ಉಪನ್ಯಾಸಕಿಯಾಗಿ ತಾವು ಆಯ್ಕೆ ಮಾಡಿಕೊಂಡು ಮುಂದೆ ಬಂದು ಸಾಧನೆ ಮಾಡಿ ತೋರಿದಿರಿ, ಉದಾಹರಣೆಯಾಗಿದ್ದೀರಿ. ಈಗ ಇನ್ನೂ ಮಾಡ್ಬೇಕನ್ನೋರು ಇರ್ತಾರೆ ಅಥವಾ ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನರು ಕೇಳ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಿ? ಯಾವ ರೀತಿ ಮುಂದೆ ಬರಬೇಕು, ಸಾಧನೆ ಮಾಡ್ಲಿಕ್ಕೆ ಎಷ್ಟೊಂದು ದಾರಿಗಳಿದಾವೆ ಅಂತ ತಿಳಿಸ್ಕೊಡ್ಬೋದಲ್ಲ ಮೇಡಮ್?
1: ಖಂಡಿತವಾಗಿ ತಿಳಿಸ್ತೀನಿ ಸರ್. ಮಹಿಳೆ ಮೊದ್ಲಿಂತ ನಿರಕ್ಷಿತವಾದಂತ ಸ್ಥಾನದಲ್ಲೇ ಇದ್ಕೊಂಡು ಬಂದಿದ್ದಾಳು. ಆದ್ರೆ 12ನೇ ಶತಮಾನದಲ್ಲಿ ಶಿವಶರರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟು ಸಿಕ್ಕಿದ್ದೆ ನಮ್ಗೆ 12ನೇ ಶತಮಾನದಲ್ಲಿ. ಮತ್ತೆ ತರುವಾಯ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳಿಂದ ಸಾಮಾಜಿಕ ವ್ಯವಸ್ಥೆಗಳಿಂದ ಸ್ಥಾನ ಸಿಕ್ಕರು. ನಂತರ ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತವರಿಂದ ನಮಗೆ ಮಹಿಳೆಯರು ಓದಬಹುದು ಅನ್ನುವಂತ ಒಂದು ಆಸಕ್ತಿಗೆ ಬಂತು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡ್ತಿದ್ವಿ ಹೆಣ್ಮಕ್ಳು, ಅದರಲ್ಲಿಯೂ ಹಳ್ಳಿ ಆಗಬಹುದು ಪಟ್ಟಣಬಹುದು ಎಲ್ಲಾ ಕ್ಷೇತ್ರದಲ್ಲಿನೂ ಇವತ್ತು ಸಾಧನೆಯನ್ನು ಮಾಡ್ತಿದ್ವಿ. ಆ ಎಲ್ಲ ಸಾಧನೆಗಳಿಗಿಂತ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸಲಿ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನು ತರುವಂತ ಒಂದು ಕೆಲಸ ಏನಾದರೂ ಹೆಣ್ಮಕ್ಳಿಗೆ ಶ್ರೇಷ್ಠವಾದಂತ ಸ್ಥಾನ ಎಲ್ಲಾದ್ರೆ ಅದು ಉಪನ್ಯಾಸ ಅಥವಾ ಶಿಕ್ಷಕ ವರ್ಗಕ್ಕೆ ಅಂತ ನಾ ಹೇಳ್ಕೋತೀನಿ. ಉಳಿದಂತ ವಿಷಯಗಳಲ್ಲಿ ಬಂದಾಗ ಒಂದಿಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾಯ್ತು, ತೊಂದರೆಗಳು, ಶೋಷಣೆಗಳನ್ನ ನಾ ನೋಡ್ತಾ ಇರ್ತೀನಿ. ಆದ್ರೆ ಹೆಚ್ಚು ಗೌರವ ಅಂತ ಸಿಗುವಂತದ್ದು ಯಾವ್ದು ಕ್ಷೇತ್ರ ಇದ್ರೆ ಅದು ಉಪನ್ಯಾಸಕ ಕ್ಷೇತ್ರ ಅಂತ ನಾನು ಹೇಳ್ಕೋತೀನಿ. ಜೊತೆಗೆ ಇವತ್ತು ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತಂತ ಹೆಣ್ಮಕ್ಳು, ಯಾಕಂದ್ರೆ ದಿನನಿತ್ಯ ನಮಗೆ ಕಷ್ಟಗಳು ಬರ್ತಾವೆ. ಆಮೇಲೆ ಈ ರೀತಿ ಬದುಕು ಚಗೈತೆ ಅಂದ್ರೆ ಇದೇ ರೀತಿ ಶಾಶ್ವತವಾಗಿ ಯಾವತ್ತು ಇರೋದಿಲ್ಲ. ಯಾವ ಕ್ಷಣದಲ್ಲಿ ನಮಗೆ ಏನ್ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ಸಮಸ್ಯೆ ಬಂದೈತೆ ಅಂತ ಸಮಸ್ಯೆಗೆ ಹೆದರಿಕೊಂಡು ಎಲ್ಲೋ ಆಗೋದಕ್ಕಿಂತ ನಮ್ಮ ಸ್ವಾಭಿಮಾನದ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಕಲೆಯನ್ನು ರೂಪಿಸಿಕೊಳ್ಬೇಕು. ಅದು ಸಾಧ್ಯವಾಗೋದು ನಾವು ಅಕ್ಷರ ಜ್ಞಾನವನ್ನು ಪಡೆದಾಗ, ಮತ್ತು ಅಕ್ಷರ ಜ್ಞಾನ ಪಡೆಯುವುದಷ್ಟೇ ಅಲ್ಲ, ನಾವು ಏನಾದರೂ ಒಂದು ನಮ್ಮ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನು ನಾವು ಮಾಡ್ಕೊಳ್ಬೇಕು. ಅದು ಸಾಕಷ್ಟು ಆದಾಯವನ್ನು ತರುವಂತಹದ್ದೇ ಇರಬೇಕಂತಿಲ್ಲ. ಆದರೆ ನಾವು ಸ್ವಾಭಿಮಾನದಿಂದ ನಮ್ಮನ್ನ ತಲೆಯೆತ್ತಿ ನಿಲ್ಲುವಂತಹ ಕ್ಷೇತ್ರದಿಂದ ನಾವು ಕೆಲಸವನ್ನು ಮಾಡಿದ್ರೆ ಆ ಮಾಡುವಂತ ಕೆಲಸ

0: ಕೆಟ್ಟ ಆದಾಯವನ್ನು ತರಬಾರ್ದು. ಅದೇ ಸಣ್ಣ ಕೆಲಸವಿರಲಿ, ಪ್ರಾಮಾಣಿಕವಾಗಿ ನಾವು ಮಾಡಿದೀವಿ ಅಂದರೆ ಸಮಾಜದಲ್ಲಿ ಒಂದು ಗೌರವವನ್ನು ಕಾಪಾಡ್ಕೊಳ್ಬಹುದು. ಅದು ಹೆಣ್ಮಕ್ಳು ಬೇಕಾದರೆ ಇವತ್ತು ನಾವು ಅಕ್ಷರ ಮತ್ತು ಉದ್ಯೋಗವನ್ನು ಅರಸಲೇಬೇಕು. ಇವತ್ತು ನಾನು ಇಡೀ ನನ್ನ ವಲಯದಲ್ಲಿ, ಬಿಳಿಗೆ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇಡೀ ನನ್ನ ಸಾಹಿತ್ಯ ವಲಯ ಆಯಿತು, ಶಿಕ್ಷಕರ ವಲಯ ಆಯಿತು, ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ. ಎಲ್ಲೇ ಇದ್ದರೂ ಮೇಡಮರ ಅಂತಂದು, ಅಕ್ಕ ಅಂತಂದು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದಕ್ಕೆಲ್ಲ ಕಾರಣ ಅಂದರೆ ನನ್ನ ಒಂದು ನನ್ನ ಓದು, ಮತ್ತೊಂದು ನಾನು ಮಾಡ್ತಿರುವಂಥ ಒಂದಿಷ್ಟು ಉಪನ್ಯಾಸ, ನನ್ನ ಸಾಹಿತ್ಯ ಸೇವೆ, ನಾ ಎಲ್ಲರ ಜೊತೆ ಇರುವಂಥ ಗೌರವದ ಬದುಕು ನನಗೆ ಇಂಥ ಒಂದು ಗೌರವ ಅಂತಂದು ಕೊಟ್ಟಿದೆ. ನಿಜವಾಗ್ಲೂ ಹೆಣ್ಮಕ್ಳು ನಾವು ಒಂದು ಸ್ಥಾನವನ್ನು ನಮಗಾಗಿ ಕಲಿಸ್ಕೊಟ್ಟು ಅಂದರೆ ನಮ್ಮ ಸಮಾಜದಲ್ಲಿ ಗೌರವದಿಂದ ಇರ್ತೀವಿ, ನಿರ್ಲಕ್ಷ್ಯಕ್ಕೊಳಗಾಗೋದಿಲ್ಲ ಅಂತ ಒಂದು ಸಂದೇಶವನ್ನು.
1: ತಾವು ಹೇಳಿದ ಪ್ರಕಾರ ಒಂದು ಮಹಿಳೆ ಇಂದಿನ ಒಂದು 21ನೇ ಶತಮಾನದಲ್ಲಿ ಎಷ್ಟೇ ತಾಂತ್ರಿಕದಿಂದ ಮುಂದುವರೆದ್ರೂ ಕೂಡ ನಾವು ಇಂದಿನ ಒಂದು ಕಲಿಕೆಗೆ ಇರುವಂತ ಒಂದು ಅವಕಾಶಗಳು ಎಲ್ಲವನ್ನ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ದೀರಿ. ತಾವು ಆಗ್ಲೇ ಹೇಳ್ತಾ ಇದ್ರಿ ಮೇಡಮ್, ಇನ್ನೊಂದು ನಾನು ತಮ್ಮಿಂದ ಕೇಳಲ್ಪಟ್ಟೆ, ಏನಪ್ಪಾ ಅಂತಂದ್ರೆ ಈ ಶರಣ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಏನಾದರೂ ಲೇಖನಗಳನ್ನ, ಇವು ವಾರ ಪತ್ರಿಕೆಗಳು ಬರ್ತವೆ, ಅದರಲ್ಲಿ ಏನಾದರೂ ಪ್ರಕಟಗೊಂಡಿದ್ದಾವ ಅಥವಾ ಹೇಗೆ, ನಮಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
0: ಖಂಡಿತವಾಗಿ ಸರ್, ನಾನು ಹೆಚ್ಚಾಗಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಲೇಖನಗಳನ್ನು ಬರೆದಿದ್ದೀನಿ. ನನ್ನ ಲೇಖನಗಳು ನಿತ್ಯ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ವಾರ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಜ್ಯೇಷ್ಠ ಅನ್ನುವಂಥ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ, ಕನಕಾಂಬರ ಅನ್ನುವಂಥ ಮಾಸ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ, ಜೊತೆಗೆ ಸೋಮಮಾರ್ಗ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯಲ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದಂಥ ವೀರಶೈವ ಲಿಂಗಾಯತರು ಇರುವಂಥ ನಾರ್ತ್ ಅಮೇರಿಕಾದಲ್ಲಿ ಒಂದು ಪತ್ರಿಕೆ ಪ್ರಕಟಿಸಿ ಬಾಂಧವ್ಯ ಅಂತಂದು, ಆ ಪತ್ರಿಕೆಯಲ್ಲಿ ಸಹ ವಿಚಾರ ಪತ್ನಿಯರಾದಂಥ ಶಿವಶರಣೀಯರು ಅನ್ನುವಂಥ ಲೇಖನಗಳು ಪ್ರಕಟ ಆಗಿದ್ದಾವೆ. ಅಲ್ಲಿಂದ ಸಹ ನನಗೆ ಅಮೇರಿಕಾದಿಂದ ಸಹ ಹರೀಶ್ ಹಿರೇಮಠ ಅಂತ ಆಯಿತು, ನನ್ನ ಕಲಬುರಗಿ ಅಂತವರು ಅವ್ರು ಫೋನ್ ಮಾಡಿ ಭಾಳ ಚೆನ್ನಾಗಿ ಲೇಖನಗಳನ್ನು ಬರೆದಿದೆಯಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಂತ ಹೇಳ್ತಾರೆ ಸರ್. ಹೀಗಾಗಿ ಆಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ವೈಚಾರಿಕ ಶರಣ ಹಡಪದ ಅಪ್ಪ ಅನ್ನುವಂಥ ಲೇಖನವನ್ನ ಅವರಾಗಿ ನನಗೆ ಫೋನ್ ಮಾಡಿ ಬರ್ದ್ಕೊಡಿ ಅಂತ ತರಿಸ್ಕೊಂಡ್ರು, ಬರ್ದ್ಕೊಟ್ಟಿದ್ದೀನಿ. ಅದರ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು, ಶಂಕರ್ ದೇವನೂರವರಾಯ್ತು, ಅನೇಕ ಜನ ಅಭಿಮಾನಿಗಳು ಆ ಲೇಖನವನ್ನ ಮೆಚ್ಚಿಕೊಂಡು ನನಗೆ ಫೋನ್ ಕರೆಗಳ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್.
1: ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ಒಂದಿಷ್ಟು ತಮ್ಮ ಕುಟುಂಬದ ಬಗ್ಗೆ ಪರಿಚಯವನ್ನು ಮಾಡಬೇಕಲ್ಲ?
0: ಹಾ ಸರ್, ನಾನು ಮೂಲತಃ ಹುಟ್ಟಿದ್ದು ಲೋಕಾಪುರ ಅನ್ನುವಂಥ ಊರಿನಲ್ಲಿ. ಇದು ನನ್ನ ತಾಯಿಯ ತವರೂರು, ಮತ್ತು ನನ್ನ ಬಾಲ್ಯವನ್ನು ಕಳೆದದ್ದು ಹಲಗಲಿ ಅನ್ನೋ ಗ್ರಾಮ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶ್ರೇಷ್ಠ ಹಲಗಲಿ ಬೇಡ್ರು ಅನ್ನುವಂಥ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಂಥ ಊರಿನಲ್ಲಿ ನಾವು ಹುಟ್ಟು ಬೆಳೆದಂಥವರು. ನನ್ನ ತಾಯಿ ಅಜ್ಜಿ ಗೋದಮ್ಮ ಶೀಲ್ವಂತಂದು ಜನಪದ ತಜ್ಞೆಯೇ ಆಗಿ ಇದ್ಲು, ಜನಪದ ಹಾಡುಗಳನ್ನು ಹಾಡೋದು, ಆಮೇಲೆ ಬಿಸುಕಲ್ ಹಾಡುಗಳನ್ನು ಎಲ್ಲರನ್ನ ಕರ್ಕೊಂಡು ಒಂದು ಇಡೀ ಊರಿನಲ್ಲೇ ಗೌರವದ ಮಹಿಳೆಯಾಗಿ ಬೆಳಗ್ತಿದ್ರು. ಆಮೇಲೆ ನನ್ನ ಅಜ್ಜಿ ಬಹಳಷ್ಟು ಜನ ಕತ್ತೆಗಳ ಭಂಡಾರ ಅನ್ನೋ ರೀತಿ ಇದ್ರು. ಆಮೇಲೆ ಅವೆಲ್ಲ ವಲಯದಲ್ಲಿ ನಾನು ಬೆಳ್ತಾ ಬಂದೆ. ನನ್ನ ತಂದೆ ವೀರೇಂದ್ರ ಶೀಲವಂತವರು ಬಿಳಗಿ ತಾಲೂಕಿನ ಹಿರಿಯ ಪತ್ರಕರ್ತರು, ಮತ್ತು ಬಿಳಗಿ ತಾಲೂಕಿನ ಪತ್ರಿಕಾರಂಗದ ಭೀಷ್ಮ ಅಂತ ಅವರನ್ನ ಕರೀತಿದ್ದಾರೆ. ಅವರು ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ತಾಯಿಯವರು ಗೃಹಿಣಿಯಾಗಿದ್ದಾರೆ, ಆದರೆ ಓದೋ ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಆಸಕ್ತಿಯನ್ನು ಬೆಳೆಸಿದ್ದೇ ಅವರು ಅಂತ ಹೇಳ್ಬೋದು, ಕತೆ ಕಾದಂಬರಿಗಳನ್ನೇ ಬೆಳೆಸಿದಂಥವ್ರು. ನನ್ನ ಸಹೋದರ ಅವನು ಸಹ ವಾಣಿಜ್ಯ ಕ್ಷೇತ್ರದಲ್ಲಿ PhD ಪಡೆದಿದ್ದಾನೆ, ಈಗ ಅವನು ಉಪನ್ಯಾಸಕನಾಗಿ ಆತನ ವೃತ್ತಿಯನ್ನು ಮಾಡ್ತಿದ್ದಾನೆ ಸರ್.
1: ಈಗ ಇಷ್ಟೆಲ್ಲ ತಾವು ಹೇಳಿದ್ರೆ ತಮ್ಮ ತಾಯಿಯವರು ಅಜ್ಜಿಯವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರೆ, ಯಾಕಂದ್ರೆ ಇಂದು ಜನಪದ ಗೀತೆಗಳು ಅಂತಂದ್ರೆ ಕಣ್ಮರೆ ಆಗುವಂತ ಒಂದು ಹಂತಕ್ಕೆ ಬಂದಿವೆ, ಅದಕ್ಕೆ ತಾವು ಒಂದು ಹಾಡನ್ನ ಏನಾದರೂ ಹೇಳ್ಬೋದಾ ಜನಪದ, ತಮ್ಮ ಅಜ್ಜಿಯವರು ಹೇಳಿದ ಏನಾದರೂ ನೆನಪಿದ್ರೆ?
0: ಸಾಕಷ್ಟು ಹಾಡುಗಳನ್ನ ಹಾಡ್ತಿದ್ರು ಸರ್, ನಾನು ಹಾಡ್ಲಿಕ್ಕೆ ಬರೋದ್ರ, ಆದ್ರೂ ಒಂದು ಹೇಳ್ತೀನಿ. ಅಜ್ಜಿಂದ ಕೇಳಿದಂತ ಹಾಡುಗಳು ಗೊತ್ತಿದ್ದಾವೆ, ಆದ್ರೆ ಹಾಡುಗಾರ್ತಿ ಅಲ್ಲ ನಾನು. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಇದು ನನ್ನ ಅಜ್ಜಿ ಬಿಸು ಕಲ್ಲಗಳನ್ನ ಬೀಸ್ತಾ ಕೂತಾಗ ಈ ಹಾಡುಗಳನ್ನ ನಾ ಹಾಡ್ತಿದ್ಲು, ನಮ್ಮ ಜೊತೆಯಾಗಿ ಕೂಡಿಸ್ಕೊಂಡು ಬೀಸ್ತಿದ್ರು ಅಂತ ಸಂದರ್ಭದಲ್ಲಿ ಕೇಳಿದಂತಾಡ್ರಿ.
1: ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಕನ್ನಡ ಉಪಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸಹಕಾರ ಸಿದ್ದರಾಯ ಸಾಳುಂಕೆ, ನಿರ್ವಹಣೆ

0: ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಮುಂದೆ ಕೇಳಿ ಒಂದು ಭಾವಗೀತೆ. ರಚನೆ ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್ ಅವರದು. ಹಾಡಿದ ಕಲಾವಿದರು ಸುಪ್ರಿಯಾ ಆಚಾರ್ಯ.

0: ಇದು ಆಕಾಶವಾಣಿಯ ಮಂಗಳೂರು ನಿಲಯ. ಈಗ ಸಮಯ 12:30:42.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ.
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
4: ಮಹರ್ಷಿ ನಾರದ, ಮೂರು ಲೋಕ ಸಂಚಾರ ನಿರತನಾದ ನೀನು,
5: ಹೌದು,
4: ಈ ವೈಕುಂಠಕ್ಕೆ ಹೊಸದಾಗಿ ಬರುವುದೇನೂ ಅಲ್ಲ, ಆದರೆ ಈ ಬಾರಿ ಬಂದದ್ದು ಹೊಸತೆನ್ನಬೇಕು.
5: ಹೌದೇ,
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
6: ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗ ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ಸ್ ಹುದ್ದೆಗೆ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತಿದೆ. ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲು ಹೆಚ್ಚಿನ ಮಾಹಿತಿಗೆ ಭಾರತ ಸರ್ಕಾರದ https://ssc.gov.in ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಪರೀಕ್ಷಾ ಸಂಬಂಧಿತ ಪಠ್ಯ ಹಾಗೂ ಇತರ ವಿವರಗಳಿಗಾಗಿ ವೆಬ್ಸೈಟ್ www.sscar.kar.nic.in ಅಥವಾ https://ssc.gov.in ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಹಾಯವಾಣಿ ಸಂಖ್ಯೆ 255-27342 255-27220 ಎಸ್ಟಿಡಿ ಕೋಡ್ 080. ಪ್ರಕಟಣೆ ಕೇಳಿದಿರಿ.
7: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ

0: ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ಆರಂಭದಲ್ಲಿ ಹೇಳಿ, ಮೂತ್ರಪಿಂಡಗಳು ನಮ್ಮ ದೇಹದ ಆರೋಗ್ಯದ ವಿಷಯವಾಗಿ ಮಾತಾಡೋದ್ರೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೋತವೆ?
2: ನಮ್ಮ ದೇಹದಲ್ಲಿ ಎರಡು ಮೂತ್ರಪಿಂಡಗಳು ಇರುತ್ತವೆ. ಮೂತ್ರಪಿಂಡಗಳು ಹೇಗೆ ನಮ್ಮ ಮನೆ ಸ್ವಚ್ಛವಾಗಿ ಇಡಬೇಕು ಅಂದ್ರೆ ನಾವು ಡೈಲಿ ಕಸ ಗುಡಿಸಬೇಕು, ಹಾಗೆ ನಮ್ಮ ಮೂತ್ರಪಿಂಡಗಳು ನಮ್ಮ ಬಾಡಿಯಲ್ಲಿರುವ ವಿಷದಾಂಶ ಕಸವನ್ನ ಡೈಲಿ ಕ್ಲೀನ್ ಮಾಡೋ ಕೆಲಸ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರುವ ಎಲ್ಲ ವಿಷ ಪದಾರ್ಥಗಳು ಹಾಗೂ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಮೂತ್ರದ ಮೂಲಕ ತೆಗೆದು ಹಾಕುತ್ತೆ, ಅದು ಒಂದು. ಹಾಗೂ ಎರಡನೆಯದು, ನಮ್ಮ ಬಾಡಿ ನಾವು ಕುಡಿಯುತ್ತಿರುವ ನೀರನ್ನು ಸಮತೋಲನ ಮೇಂಟೈನ್ ಮಾಡುವುದು ಕಿಡ್ನಿಯ ಕೆಲಸ. ಸೊ ಇವು ಎರಡು ಇಂಪಾರ್ಟೆಂಟ್ ಕೆಲಸವನ್ನು ಕಿಡ್ನಿ ಮಾಡುತ್ತೆ.
1: ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗ್ತಿರೋದನ್ನ ನೋಡ್ತಾ ಇದ್ವಿ. ಅದು ಚಿಕ್ಕವರಿರಬಹುದು, ದೊಡ್ಡವರಿರಬಹುದು, ಇದಕ್ಕೆ ಪ್ರಮುಖ ಕಾರಣಗಳು ಏನಾಗಿರ್ಬೋದು?
2: ಒಂದು ಅಂದ್ರೆ ಈಗ ಜಾಸ್ತಿ ಆಗಿದೆ ನಿಜ, ಹಾಗೂ ಡಿಟೆಕ್ಷನ್ ಜಾಸ್ತಿ ಆಗಿದೆ ಅವೇರ್ನೆಸ್ ಇಂದ. ಮುಂಚೆ ಅದು ಡಿಟೆಕ್ಟ್ ಆಗ್ತಾ ಇರ್ಲಿಲ್ಲ, ಸೊ ಈಗ ಅವೇರ್ನೆಸ್ ಬಂದಿದೆ, ಸೊ ಡಿಟೆಕ್ಟ್ ಆಗ್ತಾ ಇದೆ. ಹಾಗೂ ಇನ್ ಜನರಲ್ ಎಸ್, ದ ಪರ್ಸೆಂಟೇಜ್ ಹ್ಯಾಸ್ ಗಾನ್ ಅಪ್. ರೀಸನ್ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಬರೋ ಡಿಸೀಸ್ ಕಾಯಿಲೆಗಳು, ಮಧುಮೇಹದ ಕಾಯಿಲೆ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾಗೂ ಇತ್ತೀಚಿನ ಕಾಲದಲ್ಲಿ ಯೂಶುವಲ್ ಗ್ಲೋಬಲ್ ವಾರ್ಮಿಂಗ್ ಇಂದ ಇರೋ ಎನ್ವೈರನ್ಮೆಂಟ್, ನೀರು ಹಾರ್ಡ್ ವಾಟರ್ ಬರ್ತಾ ಇದೆ. ಹಾಗೂ ಇಲ್ಲಿನ ಎಕ್ಸ್ಪೆಷಲಿ ಈ ಭಾಗದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ, ಸೊ ಇಲ್ಲಿನ ಜನರಿಗೆ ಸ್ಟೋನ್ ಡಿಸೀಸ್ ತುಂಬಾ ಕಾಮನ್. ಇವೆಲ್ಲದರ ಕಾರಣದಿಂದ ಇತ್ತೀಚೆಗೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಮಧುಮೇಹದಿಂದ ಕಿಡ್ನಿ ಕಾಯಿಲೆ ಬಂತು, ಅಥವಾ ಹೈಪರ್ ಟೆನ್ಷನ್ ಇಂದ ಬಂತು, ಸ್ಟೋನ್ ಡಿಸೀಸ್ ಇಂದ ಬಂತು, ಅದರಿಂದಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ಹ್ಯಾಸ್ ಗಾನ್ ಅಪ್.
1: ಈಗ ನೀವು ಹೇಳಿದ್ರಿ ಮೇಡಮ್, ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ ಅಂತ. ಯಾವ ರೀತಿ ಪರಿಣಾಮ ಆಗುತ್ತೆ ಮೇಡಮ್, ಹೇಗೆ ಪರಿಣಾಮ ಆಗುತ್ತೆ?
2: ಮಧುಮೇಹ ಒಂದು ಯಾವ ತರದ ಕಾಯಿಲೆ ಅಂತಂದ್ರೆ, ಅದು ನಮ್ಮ ತಲೆಯಿಂದ ಕಾಲಿನವರೆಗೂ ಯಾವ ಆರ್ಗನ್ ಅನ್ನ ಅಂಗಗಳನ್ನ ಎಫೆಕ್ಟ್ ಮಾಡಬಹುದು. ಸೊ ಯಾವಾಗ ಶುಗರ್ ನಮ್ಗೆ ಮಧುಮೇಹ ಬರುತ್ತೋ, ನಮ್ಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ, ಅದು ನಮ್ಗೆ ಅವತ್ತು ಗೊತ್ತಾಗಿದ್ದಷ್ಟೇ, ಅದು ನಮ್ಗೆ ಮುಂಚೆನೂ ಶುರು ಆಗಿರ್ಬೋದು, ಅದು ನಮ್ಗೆ ಅವತ್ತು ಗೊತ್ತಾಗಿರೋದಷ್ಟೇ. ನಾವು ಯೂಶಲಿ ಏನ್ ಮಾಡ್ತೀವಿ, ನಮ್ಗೆ ಮಧುಮೇಹ ಬಂದಿದೆ ಅಂತ ನಾವು ಜಸ್ಟ್ ನಮ್ದು ಬಾಡಿಯಲ್ಲಿನ ಶುಗರ್ ಟೆಸ್ಟ್ ಮಾಡ್ತೀವಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ ತಗೋತೀವಿ. ನೆಕ್ಸ್ಟ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡಕ್ಕೆ ಮತ್ತೆ ಜಸ್ಟ್ ಶುಗರ್ ಚೆಕ್ ಮಾಡ್ತೀವಿ ಹಾಗೂ ಟ್ಯಾಬ್ಲೆಟ್ ತಗೋತೀವಿ. ಅಲ್ಲ, ನಾವು ನಮ್ಮ ಕಣ್ಣನ್ನು ಟೆಸ್ಟ್ ಮಾಡ್ಕೋಬೇಕು, ಕಣ್ಣು ಎಫೆಕ್ಟ್ ಆಗಿದೆ ಅಂತ. ನಾವು ನಮ್ಮ ಕಿಡ್ನಿಯನ್ನು ಕೂಡ ಅದೇ ಟೈಮಲ್ಲಿ ಟೆಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮ ಕಣ್ಣುಗಳು ಹಾಗೂ ಕಿಡ್ನಿಗಳನ್ನ ಡಯಾಬಿಟಿಸ್ ಅಫೆಕ್ಟ್ ಮಾಡುತ್ತೆ. ಹಾಗೂ ಮಧುಮೇಹ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಫಾಸ್ಟ್ ರೇಟ್ ಅಲ್ಲಿ ಅಫೆಕ್ಟ್ ಮಾಡುತ್ತೆ. ಸೇಮ್ ವೇ ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ನಮ್ಮ ಕಣ್ಣು ಹಾಗೂ ಕಿಡ್ನಿಯ ಏನು ರಕ್ತದ ವೆಸಲ್ಸ್ ಇರುತ್ತಲ್ಲ, ತುಂಬಾ ಡೆಲಿಕೇಟ್ ನರಗಳಿರುತ್ತೆ, ಬ್ಲಡ್ ಸಪ್ಲೈ ಮಾಡುವ ಬ್ಲಡ್ ವೆಸಲ್ಸ್. ಸೊ ರಕ್ತದೊತ್ತಡ ಜಾಸ್ತಿ ಆದಾಗ ಕಿಡ್ನಿ ಡ್ಯಾಮೇಜ್ ಹಾಗೂ ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆರಡರಿಂದ ಕಿಡ್ನಿ ಎಫೆಕ್ಟ್ ಆಗುತ್ತೆ.
1: ಈಗ ಇದರಲ್ಲಿ ತುಂಬಾ ಪ್ರಮುಖವಾದದ್ದು ಟೈಮ್ ಟು ಟೈಮ್ ಅದನ್ನ ನಾವು ಚೆಕ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರಿ. ಕಿಡ್ನಿ ಆರೋಗ್ಯ ಆಗಿರ್ಬೋದು, ಕಿಡ್ನಿ ಟೆಸ್ಟ್ ಆಗಿರ್ಬೋದು, ಇದು ಆರಂಭಿಕವಾಗಿ ಕೆಲವೊಂದು ಲಕ್ಷಣಗಳು ಕಂಡು ಬಂದ್ರೆ ಮಾತ್ರ ನಾವು ಚೆಕ್ ಮಾಡಿಸ್ಕೊಳ್ಳಿಕ್ ಹೋಗ್ತೀವಿ ಮೇಡಮ್. ಯಾವ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಅದು ನನ್ನ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗುವಂತ ಆರಂಭಿಕ ಹಂತದಲ್ಲಿ ಇದೆ ಅಂತ ತಿಳ್ಕೋಬೇಕು?
2: ನಾನು ಇದನ್ನ ಎರಡು ಭಾಗದಲ್ಲಿ ಹೇಳ್ತೀನಿ. ಒಂದು ಈಗ ಮಧುಮೇಹ ಅದು ಹೈಪರ್ ಟೆನ್ಷನ್ ಇಂದ ಬರೋ ಕಿಡ್ನಿ ಕಾಯಿಲೆಗಳು, ನಮಗೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನಮ್ಗೆ 40 ಕ್ರಾಸ್ ಆದ್ರೆ ನಾವು ರೆಗ್ಯುಲರ್ಲಿ ನಮ್ಗೆ ಮಧುಮೇಹ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಂತ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರ್ಬೇಕು. ನಮ್ಗೆ ಇದೆ ಅಂದ ಮೇಲೆ ಕೇವಲ ನಮ್ದು BP ಮಾನಿಟರ್ ಮಾಡೋದಷ್ಟೇ ಅಲ್ಲ, ನಮ್ ಕಿಡ್ನಿ ಎಫೆಕ್ಟ್ ಆಗಿದೆಯಾ, ಕಣ್ಣು ಎಫೆಕ್ಟ್ ಆಗಿದೆಯಾ ಅಥವಾ ಬೇರೆ ಅಂಗಾಂಗಗಳು ಎಫೆಕ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೇಕು. ಹಾಗೆ ಮಧುಮೇಹದ ಜೊತೆ ಕೂಡ ಸೇಮ್, ಎಕ್ಸ್ಪೆಷಲಿ ನಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ಮ ತಂದೆ ತಾಯಿಗಿದೆ ಅಥವಾ ಅಜ್ಜ ಅಜ್ಜಿಗಿದೆ, ನಮ್ಮ

0: ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮನಿರಿಗೂ ನಮ್ಮ ಜೊತೆ ಹುಟ್ಟಿದವರಿಗಿದೆ ಅಂದರೆ ನಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಆವಾಗಲೇ ತಲೆಯಲ್ಲಿ ಇರಬೇಕು, ನಮಗೆ ಇದು ಹೆರಿಡಿಟ್ರಿ ಇದೆ, ನಮಗೂ ಬರ್ಬೋದು. ಸೊ ನಾನು ಒಂದು ವಯಸ್ಸಾದ್ಮೇಲೆ ಚೆಕ್ ಮಾಡಬೇಕು.
1: ರಿಸ್ಕ್
0: ಗ್ರೂಪಲ್ಲಿ ಇರ್ತೀವಿ, 35 or 40 ಕ್ರಾಸ್ ಮಾಡಿದ್ಮೇಲೆ ನಾವು ಚೆಕ್ ಮಾಡಬೇಕು. ಸೆಕೆಂಡ್, ನಮ್ಗೆ ಯಾವ್ದಾದ್ರು ಇನ್ ಜನರಲ್ ಇವೆರಡು ಬಿಟ್ಟು ಕೂಡ ಯಾವ್ದಾದ್ರು ಹೆರಿಡಿಟ್ರಿ ಜೆನೆಟಿಕ್ಲಿ ಪಾಸ್ ಆನ್ ಆಗಿರೋ ಡಿಸೀಸಸ್ ಇದ್ರೆ, ಕಿಡ್ನಿ ಡಿಸೀಸಸ್, ನಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಡಯಾಲಿಸಿಸ್ ಮೇಲಿದ್ದಾರೆ ಅಥವಾ ಮುಂಚೆ ಈ ರೀತಿ ಹಿಸ್ಟ್ರಿ ಇದೆ ಅಂತ ಗೊತ್ತಿದ್ರು, ನಾವೇ ವಾಲಂಟ್ರಿಲಿ ಹೋಗಿ ನಮ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಮುಂಚೆನೇ ಚೆಕ್ ಮಾಡ್ಕೊತ ಇರಬೇಕು. ಈಗ ನಮ್ಗೆ ಚೆಕ್ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಏನ್ ಲಕ್ಷಣ ಕಾಣ್ಬೋದು ಅಂತ ಕೇಳಿದ್ರೆ, ಇದು ಎರಡನೇ ಭಾಗದಲ್ಲಿ ಅನ್ಫಾರ್ಚುನೇಟ್ಲಿ ಕಿಡ್ನಿ ಪೇಷಂಟ್ಸ್ ಗೆ ಕಡೆ ತನಕ ಏನು ಲಕ್ಷಣಗಳು ಇರ್ಲಿಕ್ಕಿಲ್ಲ. ಲೈಕ್ ಈಗ ಚೆಸ್ಟ್ ಪೇನ್ ಬಂದ್ರೆ ನಮ್ಗೆ ಗೊತ್ತಿದೆ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗ್ಬೇಕು, ಹಾರ್ಟಿನ ಪ್ರಾಬ್ಲಮ್ ಇದೆ. ಆ ರೀತಿ ಒಂದು ಮಾರ್ಕರ್ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಇರಲ್ಲ. ಲಾಸ್ಟ್ ಕ್ರಿಯಾಟಿನ್ ಜಾಸ್ತಿ ಆಗಿ ಡಯಾಲಿಸಿಸ್ ಮೇಲೆ ಹೋಗೋ ತನಕನು ಪೇಷಂಟ್ ನಾರ್ಮಲ್ ಆಗಿನೇ ಇರ್ಬೋದು. ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಎಲ್ಲ ಕೆಲಸ ಮಾಡ್ತಾ ಇದಾರೆ, ಏನು ಗೊತ್ತಿಲ್ಲ, ಏನು ಲಕ್ಷಣಗಳಿಲ್ಲ. ಮ್ಯಾಕ್ಸಿಮಮ್ ಆ ರೀತಿ ಇರುತ್ತೆ. ಸೊ ನಾವೇ ಅವೇರ್ನೆಸ್ ಇಂದ ನಮ್ಗೆ ಈ ರೀತಿ ಲಕ್ಷಣಗಳಿವೆ, ಬೇರೆ ಕಾಯಿಲೆಗಳಿವೆ ಅಂತ, ನಮ್ಗೆ ಮಧುಮೇಹ, ಹೈಪರ್ ಟೆನ್ಷನ್ ಅಥವಾ ಮುಂಚೆ ಕಲ್ಲುಗಳ ಪ್ರಾಬ್ಲಮ್ ಇತ್ತು, ಸ್ಟೋನ್, ಕಿಡ್ನಿ ಸ್ಟೋನ್ ಆ ರೀತಿ ಪ್ರಾಬ್ಲಮ್ ಇದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಲಕ್ಷಣಗಳು ಗೊತ್ತಾಗಬೇಕು ಅಂತಂದ್ರೆ, ಯೂಶಲಿ ಕಾಲ್ ಬಾವು ಸ್ಟಾರ್ಟ್ ಆಗುತ್ತೆ, ಎರಡು ಕಾಲ್ಗಳಲ್ಲಿ ತಳಗಿಂದ ಸ್ಟಾರ್ಟ್ ಆಗುತ್ತೆ, ಪಾದಗಳಿಂದ ಮೇಲೆ ಬರ್ತಾ ಹೋಗುತ್ತೆ ಜಾಸ್ತಿ ಆದಾಗೆ ಆದಾಗೆ. ಆಮೇಲೆ ಮುಖದಲ್ಲಿ ಬಾವು, ಎಕ್ಸ್ಪೆಷಲಿ ಕಣ್ಣಿನ ಸುತ್ತಮುತ್ತ ಸ್ಕಿನ್ ಡೆಲಿಕೇಟ್ ಇರೋದ್ರಿಂದ ಕಣ್ಣಿನ ಸುತ್ತ ಜಾಸ್ತಿ ಕಾಣ್ಕೊಳ್ಳುತ್ತೆ. ಯೂರಿನ್ ಬುರುಗ್ ಬುರುಗಾಗಿ ಹೋಗೋದು ಅಥವಾ ಯೂರಿನಲ್ಲಿ ಬ್ಲಡ್ ಹೋಗೋದು, ಹಾಗೂ ಯೂರಿನ್ ಪಾಸ್ ಮಾಡುವಾಗ ತುಂಬಾ ನೋವಾಗೋದು ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇದೆ ಆ ರೀತಿ ಇದ್ರೆ. ಮತ್ತೆ ನಾನು ಹೇಳಿದೆ ಕಿಡ್ನಿ ಕೆಲಸ ಮಾಡೋದು ಅಂದ್ರೆ ಬಾಡಿನಲ್ಲಿನ ವಿಷ ಪದಾರ್ಥಗಳನ್ನ ತೆಗೆಯೋದು. ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ವಿಷ ಪದಾರ್ಥಗಳು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಅದರಿಂದ ಮನುಷ್ಯನಿಗೆ ಮಬ್ಬು ಜಾಸ್ತಿ ಆಗುತ್ತೆ, ನೆನಪಿರಲ್ಲ ಏನು, ಹಾಗೂ ಊಟ ನೋಡಿದ್ರೆ ವಾಂತಿ ಬಂದಂಗೆ ಆಗುತ್ತೆ, ಊಟ ಕಡಿಮೆ ಆಗ್ತಾ ಬರುತ್ತೆ, ವೇಟ್ ಲಾಸ್ ಆಗುತ್ತೆ, ಮತ್ತೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತಾ ಇದೆ, ಹೊಂಕ್ಳ ಅಕ್ಕಪಕ್ಕದಲ್ಲಿ ಸಿವಿಯರ್ ಪೇನ್ ಬರ್ತಾ ಇದೆ ಅಂದ್ರೆ ಸ್ಟೋನ್ ಇರ್ಬೋದು, ಸ್ಟೋನ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಸ್ಟೋನ್. ಈ ರೀತಿ ಹಲವು ಲಕ್ಷಣಗಳು ಕಂಡ್ರೆ ನಾವು ಇಮಿಡಿಯೇಟ್ಲಿ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಯಾವಾಗ್ಲೂ ಕಿಡ್ನಿ ಪೇಷಂಟ್ಸ್ ಇವೆಲ್ಲ ಲಕ್ಷಣಗಳು ಇರ್ತವೆ ಅಂತಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಏನು ಲಕ್ಷಣ ಇರ್ಲಾರ್ದೇನೆ ಪ್ರೆಸೆಂಟ್ ಮಾಡಬಹುದು.
1: ಈಗ ನಾವು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಒಬ್ಬರು ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೂ ಅವ್ರ ಕಿಡ್ನಿ ಸಮಸ್ಯೆ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಬೇರೆ ರೀಸನ್ಸ್ ಅಂದ್ರೆ ನಾನು ಹೇಳಿದ ಹಾಗೆ
1: ಲೈಫ್ ಸ್ಟೈಲ್
0: ಪ್ಲಸ್ ಹೆರಿಡಿಟ್ರಿ, ಸ್ವಲ್ಪ ಡಿಸೀಸ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್ ಹೆರಿಡಿಟ್ರಿ. ನಮ್ಮ ತಂದೆ ತಾಯಿಗಿತ್ತು, ಅಜ್ಜ ಅಜ್ಜಿಗಿತ್ತು ಅಥವಾ ನಮ್ಮ ಒಡ ಹುಟ್ಟಿದವರಿಗಿತ್ತು ಅವರಿಗಿತ್ತು ಅಂತಂದ್ರೆ ಮುಂದೆ ನಮ್ಗೆ ನಮ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ದೇ ಆರ್ ಪ್ಯೂರ್ಲಿ ಹೆರಿಡಿಟ್ರಿ, ಅದರಲ್ಲಿ ನಮ್ಮ ತಪ್ಪೇನು ಇರೋದಿಲ್ಲ. ಸೊ ದೇ ಆರ್ ಹೆರಿಡಿಟ್ರಿ. ಸೆಕೆಂಡ್ ಪಾಯಿಂಟ್ ವುಡ್ ಬಿ ಸಮ್ ಕೇರ್ಲೆಸ್ನೆಸ್, ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್. ಈಗ ವಯಸ್ಸಾದ್ಮೇಲೆ ಒಂದ್ ಟೈಮಲ್ಲಿ ಮಂಡಿ ನೋವಿದೆ, ಫಾರ್ ಎಕ್ಸಾಂಪಲ್, ಅವ್ರ ಡಾಕ್ಟರ್ಗೆ ಕನ್ಸಲ್ಟೇ ಮಾಡಲ್ಲ, ಸುಮ್ನೆ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಕಂಟಿನ್ಯೂಸ್ 1 or 2 years ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಸೊ ಆ ರೀತಿ ತಗೊಂಡಾಗ ದೇ ಕ್ಯಾನ್ ಅಫೆಕ್ಟ್ ಕಿಡ್ನಿ. ಎಸ್,
1: ಈಗ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಜಾಸ್ತಿ ನೀರ್ ಕುಡಿದ್ರೆ ಕಿಡ್ನಿಗೆ ಲೋಡ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅಂತ, ಇದೆಷ್ಟು ಸತ್ಯ?
0: ನೀರು ಇಸ್ ಅ ಬೆಸ್ಟ್ ಥಿಂಗ್ ಫಾರ್ ಕಿಡ್ನಿ. ನೀರ್ ಕುಡಿತಾ ಇರಬೇಕು, ನೀರ್ ಕುಡಿದಾಗ ನಾವು ಹೈಡ್ರೇಟೆಡ್ ಇರ್ತೀವಿ, ಪ್ಲಸ್ ನಮ್ಮ ಕಿಡ್ನಿ ಹೆಲ್ದಿ ಆಗಿರುತ್ತೆ. ನೀರ್ ಕುಡಿಯೋದ್ರಿಂದ ಸ್ಟೋನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಬಾಡಿನಲ್ಲಿ ಆಸಿಡ್ ಬಿಲ್ಡಪ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ನಾವು ಹೆಲ್ದಿ ಆಗಿರ್ತೀವಿ. ನೀರು ಯಾರು ಕುಡಿಬಾರ್ದು ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜನ ಇದ್ದಾರೆ, ಲೈಕ್ ಹಾರ್ಟ್ ಪ್ರಾಬ್ಲಮ್ ಇದೆ, ಹೃದಯ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ನೀರು ಕಡಿಮೆ ಕುಡಿಬೇಕು ಅಂತ ಹೇಳ್ತಾರೆ, ದಮ್ ಬರುತ್ತೆ ಅಂತ. ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ಅದಕ್ಕೆ ನಾವು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತೀವಿ ಅವರಿಗೆ. ಅಥವಾ ಲಿವರ್ ಪ್ರಾಬ್ಲಮ್ ಇರೋ ಸ್ವಲ್ಪ ಜನರಿಗೆ ನಾವು ಹೇಳಿರ್ತೀವಿ. ಅವರಿಗೆಲ್ಲ ಬಿಟ್ಟು, ಯಾರಿಗೆ ಡಾಕ್ಟರ್ ಸ್ಪೆಸಿಫಿಕಲಿ ಹೇಳಿರ್ತಾರೆ ನೀರು ಕಡಿಮೆ ಕುಡೀರಿ, ಅವರಿಗೆ ಬಿಟ್ಟು ಉಳಿದವರೆಲ್ಲ ನೀರು ಜಾಸ್ತಿ ಕುಡಿಬೇಕು. ನಾವು ಎಷ್ಟು ಜಾಸ್ತಿ ಕುಡಿತೀವಿ ಅಷ್ಟು ಹೆಲ್ದಿ ಆಗಿರ್ತೀವಿ. ದೇರ್ ಇಸ್ ನೋ ಅಪ್ಪರ್ ಲಿಮಿಟ್, ಜಾಸ್ತಿ ಕುಡಿತಾ ಇರಬೇಕು, ಎಕ್ಸ್ಪೆಷಲಿ ಇನ್ ಸಮ್ಮರ್. ನೀರು ಕಡಿಮೆ ಕುಡಿಯೋದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಸ್ಟೋನ್ ಫಾರ್ಮೇಷನ್.
1: ಓಕೆ, ಈಗ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಮೇಡಮ್, ಬೇಸಿಕಲಿ ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೋನ್ಸ್ ಅಂದ್ರೆ ಕಿಡ್ನಿ ಯಾವ ಭಾಗದಲ್ಲಾದ್ರೂ, ಅದು ಯೂರೇಟರ್ ಅಂತ ಹೇಳ್ತೀವಿ ಅಥವಾ ಏಕಿ ಚೀಲದಲ್ಲಿ ಇರ್ಬೋದು, ಅಲ್ಲಿ ಸಣ್ಣ ಸಣ್ಣ ಕ್ಯಾಲ್ಸಿಯಂ ಕಲ್ಲುಗಳು, ಕ್ಯಾಲ್ಸಿಯಂದಾಗಿರ್ಬೇಕು, ಆಕ್ಸಿಲೇಟ್ ಆಗಿರ್ಬೋದು ಅಥವಾ ಯೂರಿಕ್ ಆಸಿಡ್ ಆಗಿರ್ಬೋದು, ಕಲ್ಲುಗಳು ಫಾರ್ಮ್ ಆಗುತ್ತೆ. ಸೊ ಅದು ಫಾರ್ಮ್ ಆದಾಗ ಅದು ನಮ್ಮ ಯೂರೇಟರ್ ಅನ್ನ ಬ್ಲಾಕ್ ಮಾಡಿದಾಗ ನಮ್ಗೆ ತುಂಬಾ ಸಿವಿಯರ್ ಪೇನ್ ಆಗುತ್ತೆ, ಹಾಗೂ ಕಿಡ್ನಿ ಮೇಲೆ ಬಾವು ಬರುತ್ತೆ. ಸೊ ಕಿಡ್ನಿ
1: ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ,
0: ಆಗುತ್ತೆ ಅನ್ಲೆಸ್ ಎರಡು ಕಿಡ್ನಿ ಬ್ಲಾಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಮ ಹತ್ರ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ನಮ್ದು ಯೂರಿನ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟೇ ಯಾವ ಸೈಡ್ ಅಲ್ಲಿ

0: ಸ್ಟೋನ್ ಇರುತ್ತೋ ಅಲ್ಲಿ ನಮಗೆ ಪೇನ್ ಆಗುತ್ತೆ. ಯಾಕಂದ್ರೆ ಸ್ಟೋನ್ ಯಾವಾಗ ಕಿಡ್ನಿಯಿಂದ ಪಾಸ್ ಆಗ್ತಾ ಇರುತ್ತೋ ಅದು ಎಲ್ಲೆಲ್ಲಿ ಪಾಸ್ ಆಗ್ತಾ ಇರುತ್ತೆ ನಮಗೆ ಸಿವಿಯರ್ ಪೇನ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ವೆರಿ ಸಿವಿಯರ್ ಪೇನ್. ಈಗ ಸ್ಟೋನ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಒಂದು ನಾವು ಇರೋ ಜಾಗ ಹಾಗೂ ಅಲ್ಲಿನ ವೆದರ್. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಕಲ್ಯಾಣ ಕರ್ನಾಟಕ, ಇಲ್ಲಿ ತುಂಬಾ ಟೈಮ್ ಬಿಸಿಲಿರುತ್ತೆ ಅಂಡ್ ಇಲ್ಲಿನ ಜನ ಡಿಹೈಡ್ರೇಟೆಡ್ ಇರ್ತಾರೆ, ನೀರ್ ಕಡಿಮೆ ಕುಡಿತಾರೆ, ಅದು ಒಂದು. ಅಂಡ್ ಸೆಕೆಂಡ್ ಅಲ್ಲಿನ ನೀರ್ ಹೇಗಿರುತ್ತೆ, ಹಾರ್ಡ್ ವಾಟರ್, ವಾಟರ್ ಕಂಟೆಂಟ್ ಅದು. ಸೊ ಅಂಡ್ ಥರ್ಡ್ ರೀಸನ್ ಅಂದ್ರೆ ಸ್ವಲ್ಪ ಜನ ಇನ್ಹೆರೆಂಟ್ಲಿ ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಜೆನೆಟಿಕಲಿ ಪ್ರೋನ್ ಇರ್ತಾರೆ. ನಾಲ್ಕನೇದು ನಾನ್ ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಸೊ ಆಸಿಡ್ ಬಿಲ್ಡ್ ಅಪ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ರೀಸನ್ಸ್, ತುಂಬಾ ರೀಸನ್ಸ್ ಇದೆ. ಮೇನ್ ರೀಸನ್ಸ್ ಅಂದ್ರೆ ಇದು.
1: ಅಂದ್ರೆ ಈಗ ಒಂದ್ ಸರ್ತಿ ಕಿಡ್ನಿ ಸ್ಟೋನ್ ಆದ್ರೆ ಇದಕ್ಕೆ ಚಿಕಿತ್ಸೆ ಏನ್ ಮೇಡಮ್?
0: ಪ್ರಿವೆನ್ಷನ್ ಅಂತ ಹೇಳ್ತೀನಿ ಫಸ್ಟ್. ಪ್ರಿವೆನ್ಷನ್ ಮಾಡಬೇಕು ಅಂದ್ರೆ ಜಾಸ್ತಿ ನೀರು ಕುಡಿಬೇಕು, ಎಸ್ಪೆಷಲಿ ಸಮ್ಮರ್ ಅಲ್ಲಿ ಪಾಸಿಬಲ್ ಅಂದ್ರೆ ಆರ್ ಓ ವಾಟರ್ ಅಥವಾ ನೀರು ಬಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು. ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ನಮ್ಮ

0: ಇದು.
1: ಅಂದ್ರೆ ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆದ್ರೆ ಇದಕ್ಕೆ ಚಿಕಿತ್ಸೆ ಏನ್ ಮೇಡಮ್?
0: ಪ್ರಿವೆನ್ಷನ್ ಅಂತ ಹೇಳ್ತೀನಿ ಫಸ್ಟ್. ಪ್ರಿವೆನ್ಷನ್ ಮಾಡಬೇಕು ಅಂದ್ರೆ ಜಾಸ್ತಿ ನೀರು ಕುಡಿಬೇಕು, ಎಸ್ಪೆಷಲಿ ಸಮ್ಮರ್ ಅಲ್ಲಿ ಪಾಸಿಬಲ್ ಅಂದ್ರೆ ಆರ್ ಓ ವಾಟರ್ ಅಥವಾ ನೀರು ಬಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು. ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ ಡೆಫಿನೆಟ್ಲಿ, ಆದ್ರೆ ಅನಿಮಲ್ ಪ್ರೋಟೀನ್ ನಾನ್ ವೆಜಿಟೇರಿಯನ್ ಫುಡ್ ಬದಲು ವೆಜಿಟೇರಿಯನ್ ಪ್ರೋಟೀನ್ ಅಮೌಂಟ್ ಅನ್ನ ನಾವು ಫುಡ್ ಅಲ್ಲಿ ಜಾಸ್ತಿ ಮಾಡಬೇಕು. ಹಣ್ಣುಗಳನ್ನ ಜಾಸ್ತಿ ತಗೋಬೇಕು. ಸೊ ಇದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್. ಕ್ಯೂರ್ ಅಂದ್ರೆ ಯೂಶ್ವಲಿ 1 ಸೆಂಟಿಮೀಟರ್ ಕಿಂತ ಕಡಿಮೆ ಇರೋ ಸೈಜಿನ ಸ್ಟೋನ್ ಇದ್ರೆ ನಾವು ಮೆಡಿಕಲ್ ಥೆರಪಿಯಿಂದ ಟ್ಯಾಬ್ಲೆಟ್ ಮೇಲೇನೆ ಹಾಗೂ ಜಾಸ್ತಿ ನೀರು ಕುಡಿದು ತಾನಾಗಿಯೇ ಸ್ಟೋನ್ ಪಾಸ್ ಆಗ್ಬಹುದು. 1 ಸೆಂಟಿಮೀಟರ್ಕ್ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ನಾವು ಇಂಟರ್ವೀನ್ ಮಾಡಿ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರ್ಬೋದು, ಅಥವಾ ಒಳಗಡೆನೆ ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಒಳಗಡೆನೆ ಒಡೆದು ಚೂರ್ ಚೂರ್ ಮಾಡ್ತೀವಿ, ಆಮೇಲೆ ಅದು ಏನ್ ಪುಡಿ ಪುಡಿ ಆದ್ಮೇಲೆ ತಾನಾಗೆ ಯೂರಿನ್ ಅಲ್ಲಿ ಪಾಸ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ಸ್ ಮಾಡ್ತೀವಿ.
1: ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆಗಿ ಟ್ರೀಟ್ಮೆಂಟ್ ತಗೊಂಡು ನಾರ್ಮಲ್ ಆದವರಿಗೆ ಅದು ಮತ್ತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಈವನ್ ಇಫ್ ದೇ ಫಾಲೋ ಅ ಗುಡ್ ಹೆಲ್ದಿ ಲೈಫ್?
0: ಎಸ್, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಫಾಲೋ ಮಾಡ್ತಾ ಇದ್ರೆ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬರಬಹುದು, ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ, ಬರ್ಬೋದು. ನಾನು ಹೇಳ್ದಾಗೆ ಸರ್ಟನ್ ಸೆಕ್ಟರ್ ಆಫ್ ಪೀಪಲ್ ಜನನ ಹೆರಿಡಿಟ್ರಲಿ ಪ್ರೋನ್ ಇರ್ತಾರೆ, ಅವ್ರಿಗಾಗಬಹುದು. ಸೊ ಯಾಕಂದ್ರೆ ಅದ್ರ ಕಂಟೆಂಟ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆಕ್ಸಲೇಟ್ ಇರುತ್ತೆ, ಯೂರಿಕ್ ಆಸಿಡ್ ಇರುತ್ತೆ, ಮಲ್ಟಿಪಲ್ ಸ್ಟೋನಿನ ನಾವು ಎಕ್ಸಾಮಿನ್ ಮಾಡಿದಾಗ ಒಳಗೇನಿದೆ ಅಂತ ಇವೆಲ್ಲ ಪದಾರ್ಥಗಳಿರುತ್ತೆ. ಅವು ಯಾವ್ದಾದ್ರು ನಮ್ಮ ಬಾಡಿಯಲ್ಲಿ ಹೆಚ್ಚಿನ ಅಂಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮತ್ತೆ ಆಗೋ ಚಾನ್ಸ್ ಇರುತ್ತೆ. ಬಟ್ ಸ್ಟೋನ್ ಆಗಿದೆ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇವತ್ತಿನ ಕಾಲದಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಲಭ್ಯವಿದೆ.
1: ಈಗ ಕಿಡ್ನಿ ಫೇಲ್ಯೂರ್ ಅಂತ ನಾವು ಕೇಳ್ತೀವಿ ಮೇಡಮ್, ಕಿಡ್ನಿ ಫೇಲ್ಯೂರ್ ಅಂದ್ರೆ ಯಾವ ಕಂಡೀಷನ್ ಗೆ ಆ ತರ ಕರಿತೀವಿ?
0: ಕಿಡ್ನಿ ಫೇಲ್ಯೂರ್ ಯೂಶುವಲಿ ನಾವು ಕ್ರಿಯಾಟಿನ್ ಜಾಸ್ತಿ ಆದ್ಮೇಲೆ ಸ್ಟೇಜಿಂಗ್ ಮಾಡ್ತೀವಿ, ಸಿಕೆಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್.
1: ಈಗ ಫಸ್ಟ್ ಆಫ್ ಆಲ್ ಕ್ರಿಯಾಟಿನ್ ಅಂದ್ರೆ ಏನಿದು? ಏನದು
0: ಕ್ರಿಯಾಟಿನ್ ಅಂದ್ರೆ? ನಾವು ಕ್ರಿಯಾಟಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಅಂಶ, ಅದು ನಮ್ಮ ಯೂರಿನ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಅವಾಗ ಯಾವಾಗ ಅದ್ರದ್ದು ಅಂಶ ಜಾಸ್ತಿ ಆಗುತ್ತೋ, ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ತಗೋತೀವಿ. ಆ ರೀತಿ ತುಂಬಾ ಮಾರ್ಕರ್ ಇದೆ. ಬಟ್ ಒನ್ ಆಫ್ ದ ಮಾರ್ಕರ್ ಇಸ್ ಕ್ರಿಯಾಟಿನ್. ಇಟ್ ಇಸ್ ಪ್ರೊಡ್ಯೂಸ್ ಇನ್ ಮಸಲ್ಸ್, ಥ್ರೂ ಮಸಲ್ಸ್. ಅದಾದ್ಮೇಲೆ ಅದು ಯೂಶಲಿ ಕಡಿಮೆ ನಮ್ಮ ಬಾಡಿಲಿ ಒಂದು ಲೆವೆಲ್ ಅಲ್ಲಿ ಇರಬೇಕು. ಬಟ್ ಕಿಡ್ನಿ ಫೇಲ್ಯೂರ್ ಆದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ಆ ರೀತಿ ಯೂಶುವಲ್ ರೇಂಜ್ ಅಂದ್ರೆ ನಾವು 0.5 to 1.3 ಅಂತ MG ಪಡೆಯಲು ಅಂತ ತಗೋತೀವಿ. ಅದು ಇಟ್ ಸ್ಲೈಟ್ಲಿ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್, ಬಟ್ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಅವಾಗ ಎದಕ್ಕಂತ ಇವ್ಯಾಲ್ಯೂಟ್ ಮಾಡಿದ್ವಿ. ಸೊ 3 ತಿಂಗಳಿಗಿಂತ ಜಾಸ್ತಿ ಇದ್ದಾಗ ನಮಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ನಾವು ಕ್ರಾನಿಕ್ ಅಂತ ತಗೋತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಆಮೇಲೆ ಅದನ್ನ ಸ್ಟೇಜಿಂಗ್ ಮಾಡ್ತೀವಿ. ಸೊ ಲಾಸ್ಟ್ ಸ್ಟೇಜ್ ಇಸ್ ಸ್ಟೇಜ್ 5, ವಿಚ್ ಇಸ್ ಕಿಡ್ನಿ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಅಂದಾಗ EGFR <15 ಅಂದ್ರೆ ಕಿಡ್ನಿ ಫಂಕ್ಷನ್ ಇಸ್ <15 ಆವಾಗ ನಾವು ಪೇಷಂಟ್ಗೆ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಈಗಿನ ಕಾಲದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ.
1: ಈಗ ಕಿಡ್ನಿ ಕಂಡೀಷನ್ ಈ ಡಿಟೀರಿಯೋರೇಟ್ ಆದಾಗ ಎರಡೂ ಸಮಾನಾಂತರವಾಗಿ ಆಗುತ್ತಾ ಅಥವಾ ಒಂದು ಆರೋಗ್ಯವಾಗಿದ್ದು ಇನ್ನೊಂದು ಮಾತ್ರ ಕೆಡಬಹುದು ಆ ತರ ಸಾಧ್ಯತೆ ಇದೆಯಾ?
0: ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಇದೆ, ಸ್ಟೋನ್ ಒಂದೇ ಕಿಡ್ನಿಯಲ್ಲಿ ಆಗ್ಬೋದು, ಎರಡು ಕಿಡ್ನಿಯಲ್ಲಿ ಆಗಲ್ಲ. ಎರಡು ಕಿಡ್ನಿಯಲ್ಲೂ ಆಗ್ಬೋದು, ಬಟ್ ಮೇನ್ ಒಂದ್ ಕಿಡ್ನಿಯಲ್ಲಿ ಆದ್ರೆ ಒಂದೇ ಕಿಡ್ನಿ ಎಫೆಕ್ಟ್ ಆಗಿರುತ್ತೆ. ಆದ್ರೆ ಈಗ ಮಧುಮೇಹ ಅಥವಾ ಹಾರ್ಟ್ ಡಿಸೀಸ್ ಇಂದ ಕಿಡ್ನಿ ಎಫೆಕ್ಟ್ ಆಗಿದೆ ಅಥವಾ ರಕ್ತದೊತ್ತಡದಿಂದ ಎಫೆಕ್ಟ್ ಆಗಿದೆ ಅಂದ್ರೆ ಅದು ನಮ್ಮ ಪೂರ್ತಿ ಬಾಡಿಯಲ್ಲಿ ಇದೆ. ಸೊ ಎರಡು ಕಿಡ್ನಿ ಎಫೆಕ್ಟ್ ಆಗುತ್ತೆ. ಒಂದೊಂದು ಕಾಯಿಲೆ ಒಂದೊಂದೇ ಕಿಡ್ನಿ ಎಫೆಕ್ಟ್ ಮಾಡುತ್ತೆ, ಹಲವಾರು ಕಾಯಿಲೆಗಳು ಎರಡು ಕಿಡ್ನಿ ಎಫೆಕ್ಟ್ ಮಾಡುತ್ತೆ.
1: ಆಗ್ಲೇ ಡಯಾಲಿಸಿಸ್ ಅಂತ ಹೇಳಿದ್ರಿ ಮೇಡಮ್, ಈಗ ಡಯಾಲಿಸಿಸ್ ಅಂದ್ರೆ ಏನು ಮತ್ತೆ ಇದು ಯಾವ ಸಂದರ್ಭದಲ್ಲಿ ಅವಶ್ಯಕ ಆಗುತ್ತೆ?
0: ಡಯಾಲಿಸಿಸ್ ಅಂದ್ರೆ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ, ಬೈ ಚಾನ್ಸ್ ನಂಗೆ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವು ನಮ್ಮ ಬದಲು ಬೇರೆಯವ್ರಿಗೆ ಕಳಿಸ್ತೀವಿ, ನಮ್ಮ ರಿಪ್ಲೇಸ್ಮೆಂಟ್ ಅಂತ. ಆ ರೀತಿ ಡಯಾಲಿಸಿಸ್ ಇಸ್ ನಾಟ್ ಟ್ರೀಟ್ಮೆಂಟ್, ಡಯಾಲಿಸಿಸ್ ಇಸ್ ರಿಪ್ಲೇಸ್ಮೆಂಟ್. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ ಆಗಿದೆ, ಸೊ ಅವರಿಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ಅಂದ್ರೆ ವಾರಕ್ಕೆ 2 ಸತಿ ಅಥವಾ ವಾರಕ್ಕೆ 3 ಸತಿ ಅಂದ್ರೆ ನಾವು ಅವರಿಗೆ ಡಯಾಲಿಸಿಸ್ ಮಷಿನ್ಗೆ ಕನೆಕ್ಟ್ ಮಾಡಿದಾಗ ಅದು ಡಯಾಲಿಸಿಸ್ ಮಷಿನ್ ಮಾಡೋ ಕೆಲಸ ಅಂದ್ರೆ ನಮ್ಮ ರಕ್ತವನ್ನ ತಗೊಂಡು ಕ್ಲೀನ್ ಮಾಡಿ ವಾಪಸ್ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಕಿಡ್ನಿ ಮಾಡೋ ಕೆಲಸನೇ
0: ಅದು ಮಾಡುತ್ತೆ. ಸೊ ನಾವು ಡಯಾಲಿಸಿಸ್ ಮಾಡೋದ್ರಿಂದ ನಮ್ ಕಿಡ್ನಿ ಇಂಪ್ರೂವ್ ಆಗುತ್ತಾ? ಇಲ್ಲ. ಇಟ್ ಈಸ್ ಜಸ್ಟ್ ಡೂಯಿಂಗ್ ವರ್ಕ್ ವಾಟ್ ಕಿಡ್ನಿ ವುಡ್ ಹ್ಯಾವ್ ಡನ್. ಸೊ ಇಟ್ ಈಸ್ ಜಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಕಿಡ್ನಿ. ಸೊ ನಾವು ಡಯಾಲಿಸಿಸ್ ಯಾರಿಗೆ ಮಾಡ್ತೀವಿ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ನಾವು ವಾರಕ್ಕೆ 2 ಸತಿ ಅಥವಾ ಸಿವಿಯರ್ ತುಂಬಾ ಮೂತ್ರನೇ ಏನು ಬರ್ತಾ ಇಲ್ಲ ಅಂದ್ರೆ ಅವರಿಗೆ ವಾರಕ್ಕೆ 3 ಸತಿ ಡಯಾಲಿಸಿಸ್ ಅಂತ ಹೇಳಿರ್ತೀವಿ. ವಾರಕ್ಕೆ 3 ಸತಿ ಡಯಾಲಿಸಿಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಮಂಡೇ ಥರ್ಸ್ಡೇ ಟ್ಯೂಸ್ಡೇ ಫ್ರೈಡೇ ಹಿಂಗೆ ಈಕ್ವಲಿ ಸ್ಪೇಸ್ಡ್ ಆಗಿ ಆ ದಿನ ಬಂದು ಡಯಾಲಿಸಿಸ್ ಮಾಡ್ಕೊಳ್ಳಿ. ಡಯಾಲಿಸಿಸ್ನಲ್ಲಿ ಡಯಾಲಿಸಿಸ್ ಮಷಿನ್ ಕನೆಕ್ಟ್ ಮಾಡಿದಾಗ ಅದು ನಮ್ಮ ಬ್ಲಡ್ ಅನ್ನು ತಗೊಳ್ಳುತ್ತೆ, ನಮ್ಮ ಕಿಡ್ನಿ ಹೇಗೆ ಅದನ್ನು ಫಿಸಿಯಾಲಜಿಕಲಿ ಕ್ಲೀನ್ ಮಾಡುತ್ತೋ ಅದೇ ರೀತಿಯಲ್ಲಿ ಬ್ಲಡ್ ಅನ್ನು ಕ್ಲೀನ್ ಮಾಡಿ ನಮಗೆ ರಿಟರ್ನ್ ಮಾಡುತ್ತೆ.
1: ಡಯಾಲಿಸಿಸ್ ಎಷ್ಟು ಡ್ಯೂರೇಷನ್ ವರೆಗೂ ಮಾಡಿಸ್ತಾರೆ ಮೇಡಮ್? ಒಂದು ದಿವಸ ಆದ್ರೆ ಅಂದ್ರೆ
0: ಒಂದು ಸೆಷನ್ ಆಫ್ ಡಯಾಲಿಸಿಸ್ 4 ಗಂಟೆ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಡಿಪೆಂಡಿಂಗ್ ಆನ್ ಕಿಡ್ನಿ.

0: ಕಂಡೀಷನ್. ಈಗ ಸ್ವಲ್ಪ ಜನರಲ್ಲಿ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಯಿತು, ಟೈಫಾಯ್ಡ್ ಆಯಿತು, ಸೀರಿಯಸ್ ಆಗಿತ್ತು ಕೋವಿಡ್ ಟೈಮ್ದಲ್ಲಿ, ಸೀರಿಯಸ್ ಆಗಿ ರೈಸ್ನಲ್ಲಿ ಇದ್ರೆ ಬಿ ಪಿ ಲೋ ಆಗಿ ಕಿಡ್ನಿ ಎಫೆಕ್ಟ್ ಆಗಿದೆ, ಅದು ಟೆಂಪ್ರರಿ. ಅವಾಗ ಒಂದು ಡಯಾಲಿಸಿಸ್ ಬೇಕಾಗಿರ್ಬೋದು, ಅವಾಗ ನಾವು ಬಿ ಪಿ ತುಂಬ ಲೋ ಇದೆ ಐ ಸಿ ಯು ಪೇಷಂಟ್ಸ್ಗೆ ಪ್ರೊಲಾಂಗ್ ಲಾಂಗ್ ಡಯಾಲಿಸಿಸ್ ಮಾಡ್ತೀವಿ, 24 ಗಂಟೆನೂ ಡಯಾಲಿಸಿಸ್ ಮಾಡ್ಬೋದು. ಶಾರ್ಟ್ ಡಯಾಲಿಸಿಸ್ ಅಂದರೆ 12 hours, 8 hours, 6 hours ಆ ರೀತಿ ಮಾಡ್ಬೋದು. ಬಟ್ ಈಗ ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಯಾರು ಈಗ ನಾವು ಮುಂದೆ ಕಂಟಿನ್ಯೂಸ್ಲಿ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಾರಕ್ಕೆ 2 times ಅಥವಾ 3 times, ಅವ್ರಿಗೆ ನಾವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ 4 hours.
1: ಈಗ ನಾವು ನೋಡಿದೀವಿ ಮೇಡಮ್, ಕೆಲವೊಂದ್ಸರ್ತಿ ಚಿಕ್ಕ ಮಕ್ಕಳೆಲ್ಲ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರೆ, ಅವ್ರ ಕಂಡೀಷನ್ ಹೇಗೆ, ಅವ್ರು ಮತ್ತೆ ಕಿಡ್ನಿ ನಾರ್ಮಲ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರಬೇಕಾ?
0: ಯೂಶಲಿ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ತಂದೆ ತಾಯಿಗೆ ಹೇಳೋದು ಏನು ಅಂತಂದ್ರೆ, ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ. ನಮ್ಮ ಥ್ರೆಶೋಲ್ಡ್ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಒಂದು, ಮಕ್ಕಳಲ್ಲಿ ಕಿಡ್ನಿ ಫೇಲ್ ಆಗ್ತಾ ಇರುವಾಗ ತುಂಬಾ ಥಿಂಗ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಹೈಟ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಇಂಟೆಲಿಜೆನ್ಸ್ ಅಫೆಕ್ಟ್ ಆಗುತ್ತೆ, ಅವ್ರ ಈಟಿಂಗ್ ಹ್ಯಾಬಿಟ್ಸ್, ವೇಟ್, ಹೈಟ್, ವೇಟ್ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಮಕ್ಕಳಲ್ಲಿ ಅಫೆಕ್ಟ್ ಆಗೋ ಥಿಂಗ್ಸ್ ತುಂಬಾ ಇದೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ಗೆ ಏನು ಹೇಳ್ತೀವಿ, ಅವ್ರದ್ದು ಪೂರ್ತಿ ಡಯಾಲಿಸಿಸ್ ಮೇಲೆ ಹೋಗೋ ತನಕ ವೇಟ್ ಮಾಡಬೇಡಿ. ನಾವು ಅವ್ರಿಗೆ ಮುಂಚೆಯಿಂದಾನೆ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ, ತಂದೆ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮುಂದೆ ಬನ್ನಿ, ನಮಗೆ ದೇವರು 2 kidneys ಕೊಟ್ಟಿದ್ದಾರೆ. ಇನ್ ಜನರಲ್ ಕೂಡ ಇವತ್ತು ನಾನು 1 kidney ಡೊನೇಟ್ ಮಾಡಿದ್ರು ನನ್ನ ಆಯುಷ್ ಏನು ಕಮ್ಮಿ ಆಗಲ್ಲ, ನಾನು ಇವತ್ತು ಏನು ಕೆಲಸ ಮಾಡ್ತಿದ್ದೀನೋ ಮುಂದೆ ಹೋಗಿ ಅದೇ ಕೆಲಸವನ್ನು ಮಾಡಬಹುದು. ಸೊ ನಾವು ತಂದೆ ತಾಯಿಗೆ ಎಜುಕೇಟ್ ಮಾಡ್ತೀವಿ, ಇಬ್ಬರಲ್ಲಿ ಒಬ್ಬರು ಮುಂದೆ ಬನ್ನಿ ಡೊನೇಟ್ ಮಾಡಿ, ಆ್ಯಂಡ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ದಟ್ ಆ್ಯಂಡ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಆ ಚೈಲ್ಡ್ ಕ್ಯಾನ್ ಲಿವ್ ನಾರ್ಮಲ್ ಲೈಫ್.
1: ಇದು ಸಣ್ಣ ಮಕ್ಕಳೆಲ್ಲ ಆಯಿತು. ಈಗ ವಯಸ್ಸಾದವರಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರಲ್ಲ, ಅವರು ಸಾಮಾನ್ಯವಾದ ಜೀವನನೇ ನಡೆಸಬಹುದಾ, ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅನ್ನು ಕಂಟಿನ್ಯೂ ಮಾಡಬಹುದಾ?
0: ಡಯಾಲಿಸಿಸ್ ಮಾಡೋ ಪೇಷಂಟ್ ಅಲ್ಲಿ ಒಂದೆರಡು ನಿಯಮಗಳು ಹೇಳ್ತೀವಿ. ನೀರು ಕಡಿಮೆ ಕುಡಿಬೇಕು, ಯಾಕಂದ್ರೆ ಅವರಿಗೆ ಮೂತ್ರ ಬರ್ತಾ ಇರಲ್ಲ ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ ತುಂಬಾ ಕಡಿಮೆ. ಅದಕ್ಕೆ ನೀರು 1 liter ಅಥವಾ 1.5 liters ಕಿಂತ ಕಡಿಮೆ ಕುಡೀರಿ ಅಂತ ಹೇಳ್ತೀವಿ. ಉಪ್ಪು ಕಡಿಮೆ, ಹಣ್ಣುಗಳು ಜಾಸ್ತಿ ತಿನ್ನಬಾರ್ದು, ಪೊಟ್ಯಾಸಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು ಕೆಲವು ಕ್ರಮ ಬಿಟ್ಟು ಉಳಿದಿದ್ದನ್ನು ಅವ್ರು ಮಾಡಬಹುದು, ಕೆಲಸಕ್ಕೂ ಕೂಡ ಹೋಗ್ಬೋದು.
1: ಈಗ ಡಯಾಲಿಸಿಸ್ ಕುರಿತಾಗ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆಯೂ ಇದೆ ಮೇಡಮ್, ಅಂದ್ರೆ ಒಂದ್ಸರ್ತಿ ಡಯಾಲಿಸಿಸ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಾವು ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ ಅಂತ, ಇದು ಎಷ್ಟು ಸತ್ಯ ಮೇಡಮ್?
0: ಇದು ಸತ್ಯ ಅಲ್ಲ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆ ಡಯಾಲಿಸಿಸ್ ಮೆಥಡ್ಸ್ ಅವೈಲೇಬಲ್ ಇದೆ. ನಾವು ಡಯಾಲಿಸಿಸ್ ಪೇಷಂಟ್ಸ್ ತಮ್ಮನ್ನ ಹೇಗೆ ಮೇಂಟೈನ್ ಮಾಡ್ಕೋತಾರೋ, ಎಷ್ಟು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೋತಾರೋ, ಡಯಾಲಿಸಿಸ್ ಮಿಸ್ ಮಾಡಲಾರ್ದೆ, ಹಾಗೂ ನಾವು ಹೇಳಿರೋ ಡಯಟರಿ ರೆಸ್ಟ್ರಿಕ್ಷನ್ಸ್ ಹೇಳಿದೆ, ನೀರು ಕಡಿಮೆ ಉಪ್ಪು ಕಮ್ಮಿ, ಅವೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೋ, ಅವ್ರ ಬಿ ಪಿ ಮೆಡಿಕೇಶನ್ಸ್ ಮತ್ತು ಉಳ್ಕಿದ ಮೆಡಿಕೇಶನ್ಸ್ ಹೇಗೆ ತಗೋತಾರೋ. ಮತ್ತೆ ಯೂಶಲಿ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಹೈ ಪ್ರೋಟೀನ್ ಇಂಟೇಕ್. ಒಂದ್ಸತಿ ಡಯಾಲಿಸಿಸ್ ಮೇಲೆ ಹೋದ್ಮೇಲೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀವಿ ನಾವು, ಯಾಕಂದ್ರೆ ಈಗ ಅವ್ರದ್ದು ಡಯಾಲಿಸಿಸ್ ಆಗ್ತಾ ಇದೆ. ಸೊ ಅವ್ರ ಕೆಲಸಕ್ಕೆ ಹೋಗ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಉಳ್ಕಿದ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೋದು. ಸೊ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲನ ಫಾಲೋ ಮಾಡಿದಾಗ ಯೂಶಲಿ ಅವರು ಮುಂಚೆಕಿತ ಏನು ಕಿಡ್ನಿ ಫೇಲ್ ಆದಾಗ ಅವ್ರು ಸುಸ್ತಾಗ್ತಾ ಇತ್ತು, ದಮ್ ಬರ್ತಾ ಇತ್ತು, ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ, ಅವ್ರ ದಮ್ ಕಡಿಮೆ ಆಗುತ್ತೆ, ಅವ್ರು ಊಟ ಚೆನ್ನಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಯಾಲಿಸಿಸ್ ಆದಮೇಲೆ, ಅವ್ರ ವೇಟ್ ಇಂಪ್ರೂವ್ ಆಗುತ್ತೆ, ಅವ್ರು ಮನೆಯಲ್ಲೇ ಇರ್ತಿದ್ರು ಈಗ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಅವ್ರ ಕೈಲಾದಷ್ಟು ಮನೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಡಯಾಲಿಸಿಸ್ ಮಾಡ್ತಾ ಹೋದಾಗೆ ಅವ್ರದ್ದು ಹೆಲ್ತ್ ಮೊದಲಿನಕ್ಕಿಂತ ಇಂಪ್ರೂವ್ ಆಗುತ್ತೆ.
1: ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿ ಮೇಡಮ್, ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾರೆಲ್ಲ ಇದನ್ನ ಮಾಡಿಸ್ಕೋಬಹುದು? ಈಗ ಮೆಡಿಕಲಿ ತುಂಬಾ ಇಂಪ್ರೂವ್ಡ್ ಆಗಿದೆ, ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಕಿಡ್ನಿಗಾಗಿ ತುಂಬಾ ವೇಟ್ ಮಾಡ್ಬೇಕಂತ ಎಲ್ಲ ಹೇಳ್ತಿದ್ರು, ಇವಾಗ ಹೇಗಿದೆ ಮೇಡಮ್ ಸಿನಾರಿಯೋ?
0: ಈಗ ಹೇಳ್ಬೇಕು ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ದ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಫಾರ್ ರೀನಲ್ ಫೇಲ್ಯೂರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ 2 types ಇರುತ್ತೆ, ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಇವತ್ತು ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದರೆ ನನ್ನ ರಿಲೇಷನಲ್ಲೇ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ನನಗೆ ಕಿಡ್ನಿ ಡೋನರ್ ಬೇಕು, ಕಿಡ್ನಿ ಕೊಡಬಹುದು. ರಿಲೇಷನ್ ಅಂದರೆ ನನ್ನ ಒಡ ಹುಟ್ಟಿದವರು, ಅದು ರಕ್ತ ಹಚ್ಕೊಂಡು ಹುಟ್ಟಿದವರು ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ನನ್ನ ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್, ಅಣ್ಣ ತಂಗಿ ಅಣ್ಣ ತಮ್ಮ ಕಾಕ ಕಾಕಿ, ನಮ್ಮ ರಿಲೇಷನ್ ಅಲ್ಲಿ ಇರಬೇಕು. ಪ್ಲಸ್ ಗಂಡನ್ ಕಿಡ್ನಿ ಫೇಲ್ ಆದ್ರೆ ಹೆಂಡತಿ ಕೊಡಬಹುದು, ಅತ್ತೆ ಮಾವ ಕೊಡಬಹುದು, ಈ ರೀತಿ.
1: ಈಗ ನಾವು ಕೇಳಿದೀವಿ ಮೇಡಮ್, ಈ ಕೆಲವೊಬ್ಬರು ಕಿಡ್ನಿ ಸೂಟ್ ಆಗಲ್ಲ ಅಂತ ಕೇಳಿದೀವಿ, ಅದು ಏನು ಸೂಟ್ ಆಗೋದು ಅಂದ್ರೆ ಏನು ಮೇಡಮ್?
0: ಸೂಟ್ ಆಗಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡನ್ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ ಹೆಂಡತಿ ಕೊಡ್ತೀನಿ ಅಂತ ಬಂದ್ರೆ ಹೆಂಡತಿ ಬ್ಲಡ್ ಗ್ರೂಪ್ ಬೇರೆ ಇರಬಹುದು.
1: ಸೊ ಪ್ಲಸ್ ಬ್ಲಡ್ ಗ್ರೂಪ್ ಒಂದೇ ಇರಬೇಕಾ?
0: ಬ್ಲಡ್ ಗ್ರೂಪ್ ಬೇರೆ ಇರೋದನ್ನು ಮಾಡಿದೀವಿ, ಆದ್ರೆ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಈಸಿ ಆಗುತ್ತೆ, ಈಸಿ ಆಗುತ್ತೆ. ಪ್ಲಸ್ ಬೇರೆ ಮ್ಯಾಚಿಂಗ್ ಮಾಡ್ತೀವಿ, ಹೆಚ್ ಎಲ್ ಎ ಮ್ಯಾಚಿಂಗ್ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಮ್ಯಾಚ್ ಆದಾಗ ತಗೋತೀವಿ. ಬಟ್ ಯೂಶಲಿ ಪೇರೆಂಟ್ಸ್ ಬಂದಾಗ, ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿರ ಎಲ್ಲ ಬಂದಾಗ, ಅಜ್ಜ ಅಜ್ಜಿ ಬಂದಾಗ, ನಮ್ಮ ಜೆನೆಟಿಕ್ ಮ್ಯಾಚಿಂಗ್ ಆಬ್ವಿಯಸ್ಲಿ ಹೆಚ್ ಎಲ್ ಎ ಮ್ಯಾಚಿಂಗ್ ಆಗೇ ಆಗುತ್ತೆ. ಸೊ ಅವ್ರು ಕೊಡುವಾಗ ಯೂಶಲಿ ಏನೂ ಪ್ರಾಬ್ಲಮ್ ಆಗಬಾರದು. ಎರಡನೇ ತರಹದ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕೆಡವರ್ ಟ್ರಾನ್ಸ್ಪ್ಲಾಂಟ್. ಫಾರ್ ಎಕ್ಸಾಂಪಲ್, ನನಗೆ ಕೊಡ್ಲಿಕ್ಕೆ ಯಾರು ಇಲ್ಲ,

0: ಆದಾಗ ಏನ್ ಮಾಡಬೇಕು ಅಂತ. ಅವಾಗ ಕೆಡವ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೋ ಆ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಗುಲ್ಬರ್ಗಾದಲ್ಲಿ ಚಿರಾಯು ಹಾಸ್ಪಿಟಲ್ ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಕೆಡವ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಡವ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಅವ್ರ ಫ್ಯಾಮಿಲಿದವರು ಅವ್ರ ಮಗನ ಕಿಡ್ನಿಗಳನ್ನ ಡೆತ್ ಆದ್ಮೇಲೆ ಕೊಡಕ್ ರೆಡಿ ಇದ್ದಾರೆ. ಆ ರೀತಿ ಕೊಡಕ್ ರೆಡಿ ಆದಾಗ ಆ ಕಿಡ್ನಿಸ್ ಅನ್ನ ಯಾರು ರಿಜಿಸ್ಟರ್ ಮಾಡಿ ಲೈನ್ ಅಲ್ಲಿ ಇರ್ತಾರೋ ಅವರಿಗೆ ಹೋಗುತ್ತೆ ಬ್ಲಡ್ ಗ್ರೂಪ್ ಪ್ರಕಾರ. ಬಟ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಲೋಡ್ ಇದೆ, ಆ ಲೈನ್ ಇಷ್ಟು ದೊಡ್ಡದಿದೆ ಅಂದ್ರೆ ನಮ್ಗೆ ಯಾವಾಗ ಸಿಗುತ್ತೋ, ಎಷ್ಟು ವರ್ಷ ಆಗಣ ಸಿಗುತ್ತೋ ಅಂತ ಹೇಳೋದು ಕಷ್ಟ. ಸೊ ಅದಕ್ಕೇನೆ ನಾವು ಲೈವ್ ರಿಲೇಟೆಡ್ ನಿಮ್ಗೆ ನಿಮ್ಮ ಮನೆಯಲ್ಲಿರೋರು ಮುಂದೆ ಬನ್ನಿ ಡೊನೇಟ್ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಎರಡು ಕಿಡ್ನಿ ಇದೆ, ಒಂದು ಕಿಡ್ನಿ ಕೊಟ್ಟರು ನಮಗೆ ಏನೂ ತೊಂದರೆ ಆಗಲ್ಲ. ನಾನು ಹೇಳ್ದ ಹಾಗೆ ಒಂದು ಕಿಡ್ನಿ ಕೊಟ್ಟರು ನಮ್ದೇನು ಆಯುಷ್ ಕಮ್ಮಿ ಆಗಲ್ಲ. ನಾವೇನು ಈಗ ಏನು ಕೆಲಸ ಮಾಡ್ತಿದ್ದೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ನಾವು ಕಿಡ್ನಿ ಕೊಟ್ಟಾದ್ಮೇಲೆ ಅದೇ ಕೆಲಸ ಮಾಡ್ತಾ ಮುಂದುವರಿಬಹುದು.
1: ಈ ಟ್ರಾನ್ಸ್ಪ್ಲಾಂಟ್ಗೆ ಒಳಗಾದ್ಮೇಲೆ ಒಬ್ಬ ವ್ಯಕ್ತಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಥವಾ ಮೆಡಿಕೇಶನ್ ಮೇಲೆ ಥ್ರೋಔಟ್ ಇರಬೇಕಾ?
0: ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ಬಟ್ ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿರೋದು ಬೇರೆಯವರ ಕಿಡ್ನಿ ತಗೊಂಡಿರ್ತೀವಿ. ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಡೈಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ತಗೋತಾ ಇರಬೇಕು ಟೈಮ್ಲಿ. ಬಟ್ ಅದನ್ನ ಬಿಟ್ಟು ಹಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್, ಹಿ ಆರ್ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಮುಂದೆ ಹೋಗಿ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಜಾಬ್ ಜಾಯಿನ್ ಆಗ್ಬಹುದು, ಏನ್ ಕೆಲಸ ಮಾಡ್ಬೇಕಂತಿದ್ರೆ ಅದೆಲ್ಲ ಮಾಡಬಹುದು.
1: ಈ ಗಂಡು ಹೆಣ್ಣು ಅಂತ ಈ ಹೋಲಿಕೆ ಮಾಡೋದ್ರೆ ಗಂಡಿನಲ್ಲಿ ಈ ಕಿಡ್ನಿ ಸಮಸ್ಯೆ ಜಾಸ್ತಿ, ಹೆಣ್ಣಿನಲ್ಲಿ ಕಮ್ಮಿ, ಹೀಗೇನಾದ್ರೂ ಇದೆಯಾ?
0: ಇಲ್ಲ, ಸ್ವಲ್ಪ ಡಿಸೀಸಸ್, ಸ್ವಲ್ಪ ಕಾಯಿಲೆಗಳು ಹೆಣ್ಣಿನಲ್ಲೇ ಜಾಸ್ತಿ, ಸ್ವಲ್ಪ ಕಾಯಿಲೆಗಳು ಗಂಡಿನಲ್ಲಿ ಜಾಸ್ತಿ, ಇವರಲ್ಲೇ ಜಾಸ್ತಿ ಅಂತ ಹೇಳೋದು ಹಾಗಿಲ್ಲ.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಉತ್ತಮ ಕಿಡ್ನಿ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಏನ್ ಕಿವಿ ಮಾತು ಹೇಳ್ತಾರೆ ಮೇಡಮ್?
0: ಮೇನ್ಲಿ ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರೋದು ಇನ್ ಜನರಲ್ ಕಡಿಮೆ. ಸೊ ಕಿಡ್ನಿ ಬಗ್ಗೆ ನಮ್ಗೆ ಅವೇರ್ನೆಸ್ ಬೇಕು. ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು, ತುಂಬಾ ನೀರು ಕುಡಿಬೇಕು, ಹಾಗೂ ಉಪ್ಪು ಕಡಿಮೆ, ಹೆಲ್ದಿ ಊಟ, ಡೈಲಿ ಸ್ವಲ್ಪ ಅಟ್ಲೀಸ್ಟ್ 30 minutes ಆಫ್ ವಾಕಿಂಗ್, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅನ್ನು ಅವಾಯ್ಡ್ ಮಾಡಿ. ಹಾಗೂ ನಿಮಗೆ ಒಂದು ಏಜ್ ಆದಮೇಲೆ 35 or 40 ಆದಮೇಲೆ ನಿಮಗೆ ಮಧುಮೇಹ ಇದೆಯಾ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕೇವಲ ಶುಗರ್ ಬಿ ಪಿ ಅಷ್ಟೇ ಅಲ್ಲ, ಕಿಡ್ನಿಯನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಮೂತ್ರ ಹಾಗೂ ಕ್ರಿಯಾಟಿನ್ ಅನ್ನು ಟೆಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾದರೆ ಯು ಕ್ಯಾನ್ ಪ್ರಿವೆಂಟ್ ಕಿಡ್ನಿ ಪ್ರಾಬ್ಲಮ್. ಬೈ ಚಾನ್ಸ್ ಆಲ್ರೆಡಿ ಕಿಡ್ನಿ ಫೇಲ್ ಆಗಿದೆ ಅಥವಾ ಸಿಕೆಡಿ ಪ್ರಾಬ್ಲಮ್ ಇದೆ ನಿಮಗೆ ಅಂದರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಡಯಾಲಿಸಿಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎವ್ರಿವೇರ್, ಆ್ಯಂಡ್ ಡಯಾಲಿಸಿಸ್ ಮಾಡ್ತಾ ನೀವು ಒಳ್ಳೆ ಜೀವನ ಲೀಡ್ ಮಾಡಬಹುದು. ಹಾಗೂ ಐ ವುಡ್ ಅಡ್ವೈಸ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಸ್ಪೆಷಲಿ ಮಕ್ಕಳಲ್ಲಿ, ಮಕ್ಕಳನ್ನು ಡಯಾಲಿಸಿಸ್ ಮೇಲೆ ಇಡಬೇಡಿ. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮುಂದೆ ಬನ್ನಿ, ಕಿಡ್ನಿಯನ್ನು ಡೊನೇಟ್ ಮಾಡಿ ಮಕ್ಕಳಿಗೆ. ಸೊ ದಟ್ ಅವ್ರದ್ದು ಮುಂದಿನ ಲೈಫ್ ತುಂಬ ಇದೆ ಮುಂದೆ. ಸೊ ದೇ ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಹಾಗೂ ಬೇರೆಯವರಿಗೂ ಕೂಡ, ಯಾರಿಗೆ ಕಿಡ್ನಿ ಫೇಲ್ ಆಗಿದೆ, ಒಡ ಹುಟ್ಟಿದವರು ಹಾಗೂ ತಂದೆ ತಾಯಿ ಮುಂದೆ ಬಂದು ಕಿಡ್ನಿ ಡೊನೇಟ್ ಮಾಡಿ. ಸೊ ದಟ್ ಅವರಿಗೂ ಕೂಡ ಹೆಲ್ದಿ ಲೈಫ್ ಇರುತ್ತೆ, ಹಾಗೂ ನೀವು ಡೊನೇಟ್ ಮಾಡಿದವರು ಕೂಡ ಹೆಲ್ದಿ ಲೈಫ್ ಅವ್ರ ಜೊತೆ ಲೀಡ್ ಮಾಡಬಹುದು.
1: ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಮಾಹಿತಿ ನೀಡಿದ್ರಿ ಮೇಡಮ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ.

0: ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್, ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣ

0: ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UL B ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UL Bಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UL B TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. 3 ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800111979ಕ್ಕೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UL Bಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು 2 ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, PM ಸ್ವನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ಧತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. G20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ 2ನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026 ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027 ಜನವರಿ 1 2028 ಡಿಸೆಂಬರ್ 31 ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ಧತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಮಂಗಳೂರು. ಈಗ ಸಮಯ 1:23 ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಧಾ ಮತ್ತು ಜಯಲಕ್ಷ್ಮಿ ಹಾಡಿರುವ ಕೀರ್ತನೆಗಳನ್ನು ಕೇಳುವಿರಿ.

0: ಪ್ಲಾಟ್ಫಾರ್ಮ್ ನಂಬರ್ 2 ಸಿ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ
1: ನಾನೆಲ್ಲಿದ್ದೀನಿ
2: ನಿನ್ನನ್ನಲ್ಲ ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು
1: ಬುದ್ಧಿ ಚಾರ್ಜ್ ಮಾಡೋ
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್
1: ನೋಡಿದೀಯ
2: ಅಪ್ಪ ಒಂದ್ ನಿಮಿಷ ನಾನು ಪೇ ಮಾಡ್ತೀನಿ ನೋ ಸಿಗ್ನಲ್
3: ಈಗೇನ್ ಮಾಡ್ತೀಯ
2: ಫ್ರೀ ವೈಫೈ ಇದೆಯಲ್ಲ
1: ಪೆದ್ದು ಸುಧಾರಿಸ್ಕೋ
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ
3: ಆರ್ಬಿಐ ಹೇಳುತ್ತೆ
1: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
4: ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ ರಾಧಾ ಹಾಗೂ ಜಯಲಕ್ಷ್ಮಿ ಹಾಡಿರುವ ಪುರಂದರದಾಸರ ಕೀರ್ತನೆಗಳು ಮೊದಲಿಗೆ ಕೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ

ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಧಾ ಹಾಗೂ ಜಯಲಕ್ಷ್ಮಿ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 1:31:26. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಶುಭಾಶಯ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜೂನ್ 1 ವಿಶ್ವ ಹಾಲಿನ ದಿನವನ್ನಾಗಿ ಆಚರಿಸಲಾಗುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಹಾಲಿಗೆ ಪಾವಿತ್ರ್ಯತೆ, ಸಮೃದ್ಧಿ ಮತ್ತು ವಾತ್ಸಲ್ಯದ ವಿಶೇಷ ಸ್ಥಾನವಿದೆ. ಇದನ್ನು ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಹಾಲು ಕೇವಲ ಪಾನೀಯವಾಗಿರದೆ ಗ್ರಾಮೀಣ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಮತ್ತು ಧಾರ್ಮಿಕ ನಂಬಿಕೆಗಳೊಂದಿಗೆ ಹಾಸುಹೊಕ್ಕಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಲು ಹಾಗೂ ಹಸುವಿನ ಕುರಿತು ವಿಶೇಷ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹಾಲು ಜೇನು ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಜಿ ಕೆ ವೆಂಕಟೇಶ್.

ಹಾಲು ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತವಾಗಿದೆ. ಜನಪದ ಹಾಡುಗಳಲ್ಲಿ ತಾಯಿಯ ಪ್ರೀತಿಯನ್ನು ಹಾಲೊರೆವ ತಾಯಿ ಅಂತ ಬಣ್ಣಿಸಲಾಗುತ್ತೆ. ತಾಯಿಯ ಎದೆ ಹಾಲು ಮಗುವಿನ ಪಾಲನೆ ಹಾಗೂ ದೈಹಿಕ ಬೆಳವಣಿಗೆಗೆ ಜೀವಾಮೃತ. ಇದು ದೇವರಿಗೆ ನೈವೇದ್ಯ ಕೂಡ ಹೌದು. ಹಬ್ಬ ಹರಿದಿನಗಳಲ್ಲಿ ಹಾಗೂ ವಿಶೇಷ ಪೂಜೆಗಳಲ್ಲಿ ಹಾಲನ್ನು ದೇವರಿಗೆ ಅಭಿಷೇಕ ಮಾಡಲು ಮತ್ತು ನೈವೇದ್ಯವಾಗಿ, ಉದಾಹರಣೆಗೆ ಪಾಯಸ, ಈ ರೀತಿಯಾಗಿ ಬಳಸಲಾಗುತ್ತೆ. ಗ್ರಾಮ ದೇವತೆಗಳ ಆರಾಧನೆಯಲ್ಲಿ ಹಾಲಿಗೆ ಪ್ರಮುಖ ಪಾತ್ರವಿದೆ. ಅತಿಥಿ ಸತ್ಕಾರದಲ್ಲೂ ಹಾಲಿಗೆ ಮುಖ್ಯ ಸ್ಥಾನವಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಮೊದಲು ಹಾಲು ಅಥವಾ ಮಜ್ಜಿಗೆ ಕೊಟ್ಟು ಸತ್ಕರಿಸೋದು ಅತ್ಯಂತ ಶ್ರೇಷ್ಠ ಗೌರವ ಎಂದು ತಿಳಿಯಲಾಗಿದೆ. ಇನ್ನು ಶುಭ ಕಾರ್ಯಗಳಲ್ಲಿ ಅಂದರೆ ಗೃಹ ಪ್ರವೇಶ, ಹೊಸ ಮನೆ ಪ್ರವೇಶದ ಸಂದರ್ಭದಲ್ಲಿ ಹಾಲನ್ನು ಕುದಿಸಿ ಅದು ಪಾತ್ರೆಯಿಂದ ಉಕ್ಕಿ ಹರಿಯೋದನ್ನು ಭಾಗ್ಯ ಹಾಗೂ ಸಮೃದ್ಧಿಯ ಸಂಕೇತ ಅಂತ ನಂಬಲಾಗುತ್ತೆ. ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಸ್ನೇಹಿತರೆ, ಪುರಾಣದಲ್ಲಿ ದೈವಿಕ ಮಹತ್ವ ಇರೋ ಕೆಲವು ಹಸುಗಳ ಉಲ್ಲೇಖವಿದೆ. ಪುರಾಣ ಪ್ರಸಿದ್ಧ ಹಸುಗಳಲ್ಲಿ ಒಂದು ಕಾಮಧೇನು. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ದೈವಿಕ ಹಸು ಕಾಮಧೇನು ಎನ್ನಲಾಗಿದೆ. ಇದನ್ನು ಸುರಭಿ ಅಂತಲೂ ಕರೀತಾರೆ. ಇದರ ಮಹತ್ವ, ಇದು ತನ್ನ ಬಳಿಗೆ ಬರುವವರಿಗೆ ಅವರು ಬಯಸಿದ್ದನ್ನೆಲ್ಲ ನೀಡುವ, ಕೋರಿಕೆಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿದೆ. ಸಕಲ ದೇವತೆಗಳ ವಾಸಸ್ಥಾನವೆಂದು ಇದನ್ನು ನಂಬಲಾಗಿದೆ. ಪುರಾಣದ ಇನ್ನೊಂದು ಪವಿತ್ರ ಹಸು ನಂದಿನಿ. ಕಾಮಧೇನುವಿನ ಮಗಳಾದ ಈ ಹಸು ಮಹರ್ಷಿ ವಸಿಷ್ಠರ ಆಶ್ರಮದಲ್ಲಿ ಇತ್ತು. ಇದರ ಮಹತ್ವದ ಬಗ್ಗೆ ಹೇಳೋದಾದರೆ, ರಾಜ ವಿಶ್ವಾಮಿತ್ರ ಬಲವಂತವಾಗಿ ನಂದಿನಿಯನ್ನು ಕೊಂಡೊಯ್ಯಲು ಯತ್ನಿಸಿದಾಗ ಈಕೆ ತನ್ನ ದೈವಿಕ ಶಕ್ತಿಯಿಂದ ಸೈನ್ಯವನ್ನೇ ಸೃಷ್ಟಿಸಿ ವಿಶ್ವಾಮಿತ್ರನನ್ನು ಸೋಲಿಸ್ತಾಳೆ. ಮತ್ತೊಂದು ವಿಶೇಷವಾದ ಹಸು ಕಪಿಲಾಗುವು. ಕಪಿಲ ಮುನಿಯ ಹೆಸರಿನೊಂದಿಗೆ ಸಂಬಂಧ ಹೊಂದಿರುವ ವಿಶೇಷ ಜಾತಿಯ ಹಸುವಿದು. ಇದರ ಮಹತ್ವ

ಇದು ಅತ್ಯಂತ ಪವಿತ್ರವಾದ ಮತ್ತು ದೈವಿಕ ಗುಣಗಳನ್ನು ಹೊಂದಿರುವ ಹಸು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹಾಲುಂಡ ತವರು ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಗೋವಿನ ಸೃಷ್ಟಿಯ ಕುರಿತಾಗಿ ಇಂಟ್ರೆಸ್ಟಿಂಗ್ ಕತೆ ಇದೆ. ಗೋವಿನ ಉತ್ಪತ್ತಿಯ ಬಗ್ಗೆ ಇರೋ ಕತೆ ಶತಪಥ ಬ್ರಾಹ್ಮಣ ಗ್ರಂಥದಲ್ಲಿ ಬರುತ್ತೆ. ದಕ್ಷ ಪ್ರಜಾಪತಿ ಪ್ರಾಣಿಗಳ ಸೃಷ್ಟಿಯನ್ನು ಮಾಡಿದ ಬಳಿಕ ಸ್ವಲ್ಪ ಅಮೃತವನ್ನು ಸೇವಿಸ್ತಾನೆ. ಆ ಅಮೃತದಿಂದ ಅವನು ಸಂತುಷ್ಟನಾಗ್ತಾನೆ. ಆಗ ಅವನ ಮೂಗಿನೊಳಗಿಂದ ಹೊರಗೆ ಬಿದ್ದ ಶ್ವಾಸದಿಂದ ಎಲ್ಲೆಡೆಯೂ ಸುಗಂಧ ಹರಡುತ್ತೆ. ಆ ಶ್ವಾಸದೊಳಗಿಂದ ಒಂದು ಗೋವು ಜನ್ಮ ತಾಳುತ್ತೆ. ಸುಗಂಧದೊಳಗಿಂದ ಜನ್ಮ ತಾಳಿದ್ದರಿಂದ ದಕ್ಷ ಪ್ರಜಾಪತಿ ಅದಕ್ಕೆ ಸುರಭಿ ಅಂತ ಹೆಸರಿಡ್ತಾನೆ. ಸುರಭಿಯಿಂದ ಅನೇಕ ಗೋವುಗಳು ಜನ್ಮ ತಾಳುತ್ತವೆ. ಆದ್ದರಿಂದ ಸುರಭಿ ಸಂಪೂರ್ಣ ಗೋವಂಶದ ಮಾತೆ, ಜನನಿ ಎಂದು ಪರಿಗಣಿಸಲ್ಪಡುತ್ತೆ. ಸುರಭಿ ಒಮ್ಮೆ ತಪಸ್ಸನ್ನು ಆರಂಭಿಸುತ್ತೆ. ಬ್ರಹ್ಮದೇವ ಆ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗ್ತಾನೆ ಮತ್ತು ಸುರಭಿಗೆ ಅಮರತ್ವವನ್ನು ನೀಡ್ತಾನೆ. ಅಲ್ಲದೆ ತ್ರಿಲೋಕಗಳ ಮೇಲಿರುವ ಒಂದು ಸ್ವರ್ಗವನ್ನು ಸುರಭಿಗೆ ಒಪ್ಪಿಸ್ತಾನೆ. ಆ ಲೋಕ ಗೋಲೋಕವೆಂದು ಕರೆಯಲ್ಪಡುತ್ತೆ. ಸುರಭಿಯು ಈ ಗೋಲೋಕದಲ್ಲಿ ನಿತ್ಯ ನಿವಾಸ ಮಾಡ್ತದೆ ಹಾಗೂ ಅದರ ಮಗಳು ಸುಕನ್ಯಾ ಭೂಲೋಕದಲ್ಲಿ ಪೃಥ್ವಿಯ ಮೇಲೆ ಇರುತ್ತಂತೆ. ಈ ಗೋಲೋಕದ ಅಧಿಪತಿ ಗೋವಿಂದ ಅಂದರೆ ಶ್ರೀಕೃಷ್ಣ ಎಂದು ಹೇಳಲಾಗಿದೆ. ಈಗ ಕೇಳಿ ಪ್ರೇಮ್ ಹಾಡಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಸ್ನೇಹಿತರೆ, ಇದೊಂದು ಬಹಳ ಆಸಕ್ತಿಕರ ವಿಚಾರ. ಶ್ರೀಕೃಷ್ಣ ಕುಡಿಯುತ್ತಿದ್ದ ಹಾಲು ಯಾವುದು ನಿಮ್ಗೆ ಗೊತ್ತಾ? ಹೌದು, ಶ್ರೀಕೃಷ್ಣ ಕುಡಿಯುತ್ತಿದ್ದ ಹಾಲು ಬಹಳ ವಿಶೇಷವಾದ್ದಂತೆ. ಭಾಗವತ ಪುರಾಣದಲ್ಲಿ ಪದ್ಮಗಂಧ ಹಾಲನ್ನು ವೃಂದಾವನದಲ್ಲಿ ಶ್ರೀಕೃಷ್ಣನಿಗೆ ಮೀಸಲಿಟ್ಟ ವಿಶೇಷ ನೈವೇದ್ಯ ಅಂತ ಉಲ್ಲೇಖಿಸಲಾಗಿದೆ. ಕೃಷ್ಣನ ಸಾಕುತಾಯಿ ಯಶೋದೆ ತನ್ನ ಪ್ರೀತಿಯ ಮಗುವಿಗೆ ಈ ಹಾಲನ್ನ ಪ್ರೀತಿಯಿಂದ ತಯಾರಿಸ್ತಾ ಇದ್ಲು. ಪದ್ಮಗಂಧ ಅಂದರೆ ಕಮಲದ ಪರಿಮಳ ಅಥವಾ ಕಮಲದ ವಾಸನೆ. ಇದು ಹಾಲಿನ ಅಸಾಧಾರಣ ಗುಣ ಮತ್ತು ಸುವಾಸನೆಯನ್ನು ಸೂಚಿಸುತ್ತೆ. ಹಿಂದೂ ಧರ್ಮಗ್ರಂಥವಾದ ಭಾಗವತ ಪುರಾಣದಲ್ಲಿ ಭಕ್ತಿ ಮತ್ತು ತಾಯಿಯ ಪ್ರೀತಿಯ ಹೃದಯ ಸ್ಪರ್ಶಿ ಕಥೆ ಇದೆ. ಶ್ರೀಕೃಷ್ಣನ ಸಾಕುತಾಯಿ ಯಶೋದೆ ತನ್ನ ಪ್ರೀತಿಯ ಮಗು ಕೃಷ್ಣನಿಗೆ ಪದ್ಮಗಂಧದ ಹಾಲಿಗೆ ಹಾಲನ್ನು ವಿಶೇಷ ನೈವೇದ್ಯವಾಗಿ ಮೀಸಲಿಡ್ತಾಳೆ. ಕಮಲದ ಹೂಗಳ ಸಾರದಿಂದ ತುಂಬಿದ ಈ ಪವಿತ್ರ ಹಾಲು ಯಶೋದೆಯ ಕೃಷ್ಣನ ಮೇಲಿನ ವಾತ್ಸಲ್ಯ ಮತ್ತು ಸಮರ್ಪಣೆಯ ಸಾರಾಂಶವನ್ನ ಪ್ರತಿನಿಧಿಸುತ್ತೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಸ್ನೇಹಿತರೆ, ಗೋವಿನ ಬಗ್ಗೆ ಇದೊಂದು ಮಹತ್ವದ ಮಾಹಿತಿ. ಗೋವು ಉಸಿರಾಟ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಒಳಗಿಳಿದುಕೊಂಡು ಆಮ್ಲಜನಕವನ್ನೇ ಹೊರಗೆ ಬಿಡುತ್ತೆ ಅಂತ ಹೇಳಲಾಗಿದೆ. ಇನ್ನು ಗೋವಿನ ಒಂದು ಚಮಚ ತುಪ್ಪವನ್ನು ಬೆಂಕಿಗೆ ಸುರಿದಾಗ

ಸುಮಾರು 1 ಟನ್ಗಳಷ್ಟು ಆಮ್ಲಜನಕ ಬಿಡುಗಡೆಯಾಗುತ್ತೆ. ಇನ್ನು ಗೋವಿಗೆ ವಿಷವನ್ನು ಸತತ 90 ದಿನಗಳವರೆಗೆ ವಿಷವನ್ನು ನೀಡ್ತಾ ಬಂದರೂ ಅದರ ಹಾಲಿನಲ್ಲಿ ವಿಷದ ಪ್ರಮಾಣ ಕಿಂಚಿತ್ತೂ ಇರೋದಿಲ್ಲ ಅಂತ ಹೇಳಲಾಗಿದೆ. ಈಗ ಕೇಳಿ ಎಸ್ ಜಾನಕಿ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಒಡೆದ ಹಾಲು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: ಈ ಗೀತೆಯೊಂದಿಗೆ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ
1: Good afternoon. This is Akashvani and I am Valsa Williams with the midday news. The headlines. Energy, security, trade and investment top the agenda of Prime Minister Narendra Modi's talks with Acting President of Venezuela Delcy Rodriguez in New Delhi. Northeastern Council's meeting underway in Shillong. Union Home Minister Amit Shah.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಇರ್ಷಾದ್ ಕಮಿಲ್ ಅವರ ಸಾಹಿತ್ಯಕ್ಕೆ ಸಂದೇಶ್ ಶಾಂಡಿಲ್ಯ ಸಂಗೀತ ನೀಡಿರುವ ಸೋಚಾನಾಥ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಸಂಜೀವನಿ.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗಜಿನಿ ಚಿತ್ರದ ಗೀತೆ. ಪ್ರಸೂನ್ ಜೋಶಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ.ಆರ್. ರೆಹಮಾನ್.
1: Houston, faculty debate.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ

0: ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ. ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಪಣ ತೊಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಉಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು

0: ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ ಒಂದು ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ಧತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಮ್ಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 30 ಪ್ರಾರಂಭವಾಗಲಿದ್ದು, ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002 ಮತದಾರರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತಂಬಾಕು ಮುಕ್ತ ಶಾಲೆ ಕಾಲೇಜು ಘೋಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ದಾವಣಗೆರೆ ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಶಾಖೆಯು ಕ್ರಮ ಕೈಗೊಂಡಿದ್ದು, ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚಿತ್ರ ಹಾಡಿರುವ ಮನಸ್ಸೆಲ್ಲ ನೀನೇ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರವಿರಾಜ್.

ಈಗ ಕೇಳಿ ಪುನೀತ್ ರಾಜ್ಕುಮಾರ್ ಹಾಗೂ ಸುಚಿತ್ರಾ ಅವರ ಧ್ವನಿಯಲ್ಲಿ ಅರಸು ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೋಶ್ವಾ ಶ್ರೀಧರ್.

ಈಗ ಕೇಳಿ ಹರಿಹರನ್ ಹಾಗೂ ಸಂಗಡಿಗರು ಹಾಡಿರುವ ಚಂದ್ರಚಕೋರಿ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚೇತನ್ ಸೋಸ್ಕಾ ಅವರ ಧ್ವನಿಯಲ್ಲಿ ಅಂಬಾರಿ ಚಿತ್ರದ ಗೀತೆ. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 3 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಿಯ ಕೇಳುವರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
4: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
5: ಮಹರ್ಷಿ ನಾರದ, ಮೂರು ಲೋಕ ಸಂಚಾರ ನಿರತನಾದ ನೀನು,
6: ಹೌದು,
5: ಈ ವೈಕುಂಠಕ್ಕೆ

0: ಸರಿಯಾಗಿ ಬರುವುದೇನೂ ಅಲ್ಲ. ಆದರೆ ಈ ಬಾರಿ ಬಂದದ್ದು ಹೊಸತೆನ್ನಬೇಕು.
1: ಹೌದೇ,
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30. ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಸಂಜೆ 5:00 ಜಾನಪದ ಸಂಗೀತ, ಪಿಲಿಮೊಗರಿನ ಬೋಬಾ ಪರವ ಅವರಿಂದ ಕಿರುಪಾಡ್ದನಗಳು. 5:30 ಚಿತ್ರಗೀತೆಗಳು, 6:00 ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಪೆರ್ಲೆದ ಮನೀಶ್ ಗಂಭೀರ್ ಅವರ ಕಾಳುಮೆಣಸು ಗಿಡಗಳ ಸಾವಯವ ಗೊಬ್ಬರ ನಿರ್ವಹಣೆಯ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸಂಜೆ 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ. ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ.

8:30 ಕೊಂಕಣಿ ಕಾರ್ಯಕ್ರಮ, ಮಾಧವ ಪೈ ಅವರಿಂದ ಭಾಷಣ, ಓದುವಿಕೆ ಹಾಗೂ ಸೃಜನಶೀಲ ಬರವಣಿಗೆ ಹಿರಿಯ ನಾಗರಿಕೆ ಒಂದು ಉತ್ತಮ ಹವ್ಯಾಸ. 9:15 ಸ್ಪಾಟ್ಲೈಟ್, 9:30 ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗುಲೀನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಬಾನಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆ. 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ, ವಿಷಯ ಸ್ವಾಸ್ಥ್ಯ ಸೇವಾ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 3:05:06. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಶ್ರೋತೃಗಳಿಗೆಲ್ಲ ಪ್ರೀತಿಯ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೆಳಗರಿಗೆಲ್ಲ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಾನು ನಿಮ್ಮೊಂದಿಗೆ ವಿದ್ಯಾ ಮಹೇಶ್. ಇದೀಗ ಕೇಳಿ ಕಾರ್ಯಕ್ರಮ ಜನಪದ ಸಂಗೀತ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಪಿಲಿಮೊಗರಿನ ಶ್ರೀ ಬೂಬ ಪರವ ಅವರಿಂದ 4 ಕಿರು ಪಾರ್ದನಗಳು. ಮೊದಲಿಗೆ ಅಣ್ಣಪ್ಪ ಪಂಜುರ್ಲಿ ಪಾರ್ದನ.

ವೇಗ ಪಂಡಿರೆ ಸರೋವರವು ಕಲ್ತನನ್ನು ಬೆಚ್ಚನಗು ಪೇರೆ ಬದುಕೆ ಕಟ್ಲೆ ಅಪ್ಪೇರೆ ಸರ ತಲೆಗಂಜಿ ಪಾಡ್ಲಿಂದು ಬೇಗ ಪಂಡಿರೆ ಬೆಚ್ಚನಗು ಬೇರೆ ಬದುಕೆ ಕಟ್ಟಿರಿಂಗ ಪೇರು ತಂಜನಗು ತಲೆಗಂಜಿ ಪಾಡಿಯೇರೆ ಅಸುದರಿ ಅಪ್ಪ ಪೋವೇರೆ ಪಂಜಿ ಪುಂಡಿ ಸಿರಿವಯ್ಯ ಕೊಳತ್ತೇರೆ ಅಪ್ಪ ಡೈರಂಗ ಸರೋಗು ಬತ್ತೇರಿ

ನೀ ಮತ್ತೇನು ಜಿನವನಾಸು ನಂಗೆ ಕಂಡ ಅಪ್ಪಮ್ಮ ಕಾಲುಡು ಜಿನವನಾಸು ಮತ್ತು ಜನ ಅಂದು ಪಣ್ಣಗದಾನೆ ಪಂಡಿರೇ.

0: ಇದುವರೆಗೆ ಪಿಲಿಮೊಗರಿನ ಶ್ರೀ ಬೂಬ ಪರವ ಅವರಿಂದ ಪಾರ್ಧನಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳಲ್ಲಿ ಮೊದಲಿಗೆ ರೋಜಾ ಚಿತ್ರಕ್ಕಾಗಿ ಹರಿಹರನ್ ಹಾಡಿರೋ ಗೀತೆ, ಪಿ ಕೆ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಲವ್ ಚಿತ್ರದ ಗೀತೆ, ಮಜ್ರೂಹ್ ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆನಂದ್ ಮಿಲಿಂದ್.

0: ಎಕ್ ದುಜೆ ಕೆ ಲಿಯೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ಗೀತೆ. ಗೀತರಚನೆ ಆನಂದ ಭಕ್ಷಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆ ಲಾಲ್.
1: ಲಿಫ್ಟ್ ಬೀಚ್ ಮೇ ಕ್ಯೂ ರೋಕ್ ದಿ?
2: ತುಮಹಾರಾ ಸಾಥ್ ಜ್ಯಾದಾ ಜ್ಯಾದಾ ಬಹುತ್ ಜ್ಯಾದಾ ದೇರ್ ರಹನೆ ಕೆ ಲಿಯೆ.
1: ಓ ಮೈ ಗಾಡ್, ಮೇರಿ ತೋ ಹಿಂದಿ ಕವಿತಾ ಕಿ ಕ್ಲಾಸ್ ಹೈ.
2: ಹಿಂದಿ ಕವಿತಾ ಹೈ ನಾ?
1: ಹಾಂ.
2: ವೋ ಮೈ ತುಮ್ಕೋ ಟೀಚ್ ಕರ್ತಾ ಹೂಂ.
1: ತುಮ್ ಔರ್ ಹಿಂದಿ ಕವಿತಾ?
2: ತುಮ್ ಸಮಜ್ತಾ ಮೈ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ ಅಸದ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ರಾಮ್ ಲಕ್ಷ್ಮಣ್.

ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೊನಿಟಾ ಗಾಂಧಿ, ಅಮಿತಾಭ್ ಭಟ್ಟಾಚಾರ್ಯ, ಸಾಹಿತ್ಯಕ್ಕೆ ಸಂಗೀತ ವಿಶಾಲ್ ಶೇಖರ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ. ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದುನಾರು ಸೌಮ್ಯ ಉರ್ವಸ್ಟೋರ್. ರಾಜ್ಯದ 25ನೇ ಮುಖ್ಯಮಂತ್ರಿಯಾದ ಕೆಪಿಸಿಸಿ ಗುರ್ಕಾರೆ ಡಿಕೆ ಶಿವಕುಮಾರ್ ಮೇರು ಲೋಕಭವನದ ಗ್ಲಾಸ್ದ ಇಲ್ಲಡು ಪ್ರಮಾಣ ವಚನ ಸ್ವೀಕಾರ ಮಲ್ದೇರು. ರಾಜ್ಯಪಾಲರಾಯ್ನ ಥಾವರ್ ಚಂದ್ ಗೆಹ್ಲೋಟ್ ಮೇರು ಪ್ರಮಾಣ ವಚನ ಬೋಧನೆ ಮಲ್ತೇರು. ಒತ್ತು ಮುಖ್ಯಮಂತ್ರಿಯಾದ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕಾರ ಮಲ್ದೇರು. ಮಂತ್ರಿಲಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ್ರು, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲರು ಪ್ರಮಾಣ ವಚನ ಸ್ವೀಕಾರ ಮಲ್ತೇರು. ಪ್ರಮಾಣ ವಚನ ಲೇಸಿಡು ಕಾಂಗ್ರೆಸ್ ನಾಯಕಿ ರಾಹುಲ್ ಗಾಂಧಿ, ಎಐಸಿಸಿ ಗುರ್ಕಾರೆ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ಮುಖ್ಯ ಕಾರ್ಯದರ್ಶಿಲಾಯ್ನ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೆಪಾಲ ಮುಕುಲು ಬೊಕ ಧಾರ್ಮಿಕ ಮುಖಂಡರು ಪಾಲ್ಪಡೆದಿತ್ತೇರು. ಗ್ರಾಮೀಣ ಪ್ರದೇಶದ ಬುಳೆಚ್ಚಿಲು ಬೊಕ ಪೊಂಜೋಲೆನ ಎಡೆಪುಗಾದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಲು ಕೊರೊಂದಿಪ್ಪುನ ಕೊರಿಗೆ ಮಾಮಲ್ಲವಾಯಿನವು ಪಂದು ಒತ್ತು ರಾಷ್ಟ್ರಪತಿಕುಲಾಯಿನ ಸಿಪಿ ರಾಧಾಕೃಷ್ಣನ್ ತಿರಿಪಾದೆರು. ಶ್ರೀಕ್ಷೇತ್ರ ಧರ್ಮಸ್ಥಳಟು ಸಿರಿ ಕೈಗಾರಿಕೆದ ಪಾರ್ಕನ್ನು ಉದಿಪನ ಮಲ್ತದ ಪಾತೇರ್ನ ಆರು. ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆರು ಬೊಕ ಹೇಮಾವತಿ ವಿ ಹೆಗಡೆರ್ನ ದೂರದಿಟ್ಟಿ ಬೊಕ ಮುತಾಲಿಕೆಡು ಸುರುಮಲ್ತಿನ ಗ್ರಾಮಾಭಿವೃದ್ಧಿ ಯೋಜನೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ರುಡ್ಸೆಟ್ ದುಂಬಾಯಿ ಯೋಜನೆಲು ಬೇಲೆದಾಂತಿನೇನು ದೂರಮಲ್ಪುನೇತ ಒಟ್ಟಿಗೆ ರಾಷ್ಟ್ರದ ಪ್ರಗತಿಡು ಮುಖ್ಯ ಪಾತ್ರ ವಹಿಸೊಂದುಂಡು ಪಂಡೆರು. ವಿಧಾನಮಂಡಲದ ಬೇತೆ ಬೇತೆ ಕೆಲಸಲೆಗೂ ಕಾಕಜಿದಾಂತಿನ ವ್ಯವಸ್ಥೆ ಜಾರಿಗ ಕನಪಿನ ಕೆಲಸಗೂ ಚಾಲನೆ ತಿಕ್ಕದಿಂಡು ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ಗಳಸದು ವಿಧಾನಮಂಡಲದ ಕೆಲಸಲೆನ ಡಿಜಿಟಲೀಕರಣ ಕೈಕೊನ್ನ ಬಗೆಟು ಸಂಸತ್ ಬೊಕ ಕರ್ನಾಟಕ ವಿಧಾನಮಂಡಲಲೆನ ಮಂತ್ರಾಲಯಲು ಒಪ್ಪಂದಗು ದಸ್ಕತ್ತು ಪಾಡ್ದಿತ್ತದು ಆಜಿ ತಿಂಗಳದ ಉಲೈ ಕಾರ್ಯರೂಪಗೂ ಬರ್ರೆ ಉಂಡು ಪಂದು ವಿಧಾನಸಭೆ ಗುರ್ಕಾರೆ ಯುಟಿ ಖಾದರ್ ತೆರಿಪಾದೆರು. ಗುರುವಾರದ ಪೊರ್ತುಗೂ ಕೇರಳಗೂ ನೈಋತ್ಯ ಬರ್ಸ ಸುರು ಅಪಿನ ಸಾಧ್ಯತೆ ಉಂಡು ಪಂದು ಭಾರತೀಯ ಹವಾಮಾನ ಇಲಾಖೆ ದುಂಬುದ ಎಚ್ಚರಿಕೆ ಕೊರ್ತುಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಮರಿಯಲನ್ನು ಎದುರಿಸರೆ ಜಿಲ್ಲಾಡಳಿತ ತಯಾರಿ ಮಲ್ತದಂಡು ತಹಶೀಲ್ದಾರ್ ಮಟ್ಟೊಡು ಜಿಲ್ಲೆದ ಒರಂಬ ತಾಲೂಕುಲೆಡು ತುರ್ತು ಪರಿಹಾರ ಕ್ರಮಕ್ಲೆಗಾದು ಒಟ್ಟು 3,25,00,000 ರೂಪಾಯಿ ಇತ್ತದು ಅಗತ್ಯ ಬೂರುಂಡ ನನಲಾತು ಹೆಚ್ಚಿಗೆದ ಅನುದಾನನು ಒದಗಾವುಂಡು ಪಂದು ಜಿಲ್ಲಾಧಿಕಾರಿ ಲಾಯ್ನ ದರ್ಶನ್ ಹೆಚ್ವಿ ತೆರಿಪಾದೆರು. ಒಂದುವೆ ನಾಲೆರ್ದು ಜಿಲ್ಲೆಡು ಮರಿಯಾಲ ಸುರುವಾಯರೆ ಉಂಡು ಪಂದು ಹವಾಮಾನ ಇಲಾಖೆ ದುಂಬುದ ಎಚ್ಚರಿಕೆ ಕೊರ್ತುಂಡು. ಈ ಪಿರೌಡು ಪನರೆ ಆವಂದಿನ ಬೊಲ್ಲ ನೀರ್ದ ಪರಿಪ್ಪು ಸೇರ್ನಂಚ ಪ್ರಕೃತಿ ಮುನಿಯುನ ಪರಿಸ್ಥಿತಿಲೇನು ಎದುರಿಸರೆ ಜಿಲ್ಲಾಡಳಿತ ತಯಾರಾದುಂಡು ಜಿಲ್ಲೆಡು ಒಟ್ಟು 115 ಕಾಳಜಿ ಕೇಂದ್ರಲೇನು ಗುರ್ತ ಮಲ್ತದುಂಡು ಪಂದು ಆರು ಮಾಹಿತಿ ಕೊಡ್ತೇರು. ಕುಡ್ಲಗು ಮಹಾನಗರ ಪಾಲಿಕೆದ ಅಜಿಪ ವಾರ್ಡ್ಲೆಗು ಇಂಜಿನಿಯರ್ ನಕಲೇನು 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಡು ಪಿಡಿಒ ನಕುಲು 13 ನಗರ ಸ್ಥಳೀಯ ಸಂಸ್ಥೆಲೆಡು ಮುಖ್ಯ ಅಧಿಕಾರಿ ನಕಲೇನು.

0: ಇನ್ಸಿಡೆಂಟ್ ಕಮಾಂಡರ್ಲಾದ್ ನೇಮಕ ಮಲ್ತದಂಡು ಪಂದೆ ತೆರಿಪಾದೆರು. ಕೇಂದ್ರ ಸರಕಾರದ ಪಂಚಾಯತ್ ರಾಜ್ ಮಂತ್ರಾಲಯ ಪ್ರಕಟ ಮಲ್ತದಿನ 2025 ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಕೊರ್ಪಿನ ಲೇಸು ಡೆಲ್ಲಿಡು ಇನಿ ನಡತಂಡು. ರಾಜ್ಯದ ಆಜಿ ಗ್ರಾಮ ಪಂಚಾಯತಿಲು ಅಭಿವೃದ್ಧಿ ಪುರಸ್ಕಾರಗೂ ಆಯ್ಕೆಯಾತಂಡು. ಆಯ್ಕೆಯಾತಿನ ಆಜಿ ಗ್ರಾಮ ಪಂಚಾಯತಿಲೇಡು 5 ಪಂಚಾಯತಿಲು ಒಡಿಪು ಜಿಲ್ಲೆಗೂ ಸೇರ್ದಂಡು. ಸರಕಾರ ಒವೆ ಜವಾಬ್ದಾರಿ ಕೊರಂಡಲ ಬೇಲೆ ಮಲ್ಪೆರೆ ಯಾನ ತಯಾರಾದುಲ್ಲ ಪಂದ್ ಸಭೆತ ಗುರ್ಕಾರೆ ಯುಟಿ ಖಾದರ್ ಸ್ಪಷ್ಟ ಮಲ್ತದೆರು. ಕುಡ್ಲಡು ಸುದ್ದಿದಕಡ ಪಾತೇರ್ನ ಆರು ಯಾನ ಸಭೆತ ಗುರ್ಕಾರೆ ಆದಿತದ ಒವೆ ಮಂತ್ರಿಸ್ಥಾನದ ಆಸೆ ಇಜ್ಜಿ ಪಂದ್ ಪಂತೆರು. ಕುಡ್ಲದ ತನ್ನೀರ್ಬಾವಿ ಬ್ಲೂ ಬೇ ಇಕೋ ಬೀಚಿಡು ನಡತಿನ 7 ಭಾಗದ ಎನ್ಎಂಪಿಎ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2025 ಅಕೇರಿದ ದಿನ ತಮಿಳುನಾಡದ ಸರ್ಫರ್ ಕಮಲಿ ಮೂರ್ತಿ ಭಾರಿ ಎಡ್ಡೆ ಪ್ರದರ್ಶನ ಕೊರ್ಪಿನ ಮುಖಾಂತರ ಪೊಂಜೋಲೆನ ವಿಭಾಗದ ಮುಕ್ತ ಬೊಕ್ಕ ಜೂನಿಯರ್ ಅಂಡರ್ 18 ಪೊನ್ನುಲೆನ ವಿಭಾಗಡು ಚಾಂಪಿಯನ್ ಆಪಿನ ಮುಖಾಂತರ ರಡ್ಡು ಕಿರೀಟದ ಪೆರ್ಮೆನು ಪಡೆಯರು. ಆಂಜೋಲೆನ ಮುಕ್ತ ವಿಭಾಗಡು ತಮಿಳುನಾಡದ ಕಿಶೋರ್ ಕುಮಾರ್ 15 ಬೊಟ್ಟ ಇರುವ ಅಂಕದೊಟ್ಟಿಗೆ ಚಾಂಪಿಯನ್ ಪಟ್ಟನ್ನು ಅಲಂಕಾರ ಮಲ್ತಿರು. ಬೆಂಗಳೂರದ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿತ ನ್ಯಾನೋ ಸೈನ್ಸ್ ಬೊಕ್ಕ ಇಂಜಿನಿಯರಿಂಗ್ ಕೇಂದ್ರಡು ತಾಪನೆ ಮಲ್ತದಿನ ಪೊಸತ್ತರ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೇರು ವರ್ಚುವಲ್ದ ಮುಖಾಂತರ ಉದಿಪನ ಮಲ್ತೆರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗು ತುಳು ಸುದ್ದಿ ಸಾರಾಂಶ.
1: ತುಳು ಸುದ್ದಿ ಸಾರಾಂಶ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: The news read by Saira Mujtaba. Prime Minister Narendra Modi today held talks with Acting President of Venezuela, Delcy Rodriguez, in New Delhi. The two leaders reviewed the full spectrum of bilateral relations and explored new avenues of cooperation in energy, trade, investment, healthcare, and automobiles, among others. Addressing media after the talks, Secretary East Rudrendra Tandon said, "Today's discussions between the two sides focused on forging an energy partnership between the two countries, as Venezuelan energy sector is undergoing a fundamental transformation."
3: The discussions also went into broadening the economic partnership to other areas, not just in the energy sector, but also in areas like mining, animal husbandry, transportation, agriculture equipment, automotive sector, and pharmaceuticals, to try and work out ways in which Indian commercial entities can enter the Venezuelan market successfully.
2: During the conversation, the leaders also exchanged views on global and regional issues of mutual interest. Both sides reaffirmed their commitment to deepening the bilateral partnership and advancing the interests of the Global South. Union Home Minister Amit Shah today said the Narendra Modi government ended the era of violence in the Northeast and transformed the region from a hotspot of disputes to that of opportunities. After attending the 73rd plenary session of the Northeastern Council, or NEC, Mr. Shah, in a social media post, said, "Today, NEC is serving as an institution for strategic planning for the development of region while fulfilling people's aspirations and promoting culture." Union Minister of the Development of Northeastern Region, Donair, Jyotiraditya Sindhya, also attended the NEC, said, "All the leaders are united in their resolve to create a stronger and more prosperous Northeast." The plenary session of NEC brought together distinguished leaders, including governors, chief ministers, and policymakers from across the Northeastern region here. Defense Minister Rajnath Singh today approved a 2-fold increase in financial ceiling for field commanders to strengthen operational efficiency. He also released the revised delegation of financial powers for the defense services, including medical and other projects. The Ministry of Defense said the revised delegation of financial powers will facilitate procurement of more than 1,25,000 crore rupees through the revenue route, in line with the current year's budgetary allocations. New and Renewable Energy Minister Prahlad Joshi today said that India has made extraordinary strides in renewable energy, emerging as one of the world's top producers of non-fossil fuel capacity. The minister made these remarks on the

ಕೆಳಗರೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈ ಕಾರ್ಯಕ್ರಮದಲ್ಲಿ ಪೆರ್ಲದ ಮನೀಶ್ ಗಂಭೀರ್ ಅವರ ಕಾಳು ಮೆಣಸು ಗಿಡಗಳ ಸಾವಯವ ಗೊಬ್ಬರ ನಿರ್ವಹಣೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ. ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ, 8:30 ಕೊಂಕಣಿ ಕಾರ್ಯಕ್ರಮ. ಮಾಧವ ಪೈ ಅವರಿಂದ ಭಾಷಣ, ಓದುವಿಕೆ ಹಾಗೂ ಸೃಜನಶೀಲ ಬರವಣಿಗೆ ಹಿರಿಯ ನಾಗರಿಕರಿಗೆ ಒಂದು ಉತ್ತಮ ಹವ್ಯಾಸ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗೇಲಿನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆ. 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ, ವಿಷಯ ಸ್ವಾಸ್ಥ್ಯ ಸೇವಾ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ನಾಳೆ ಶುಕ್ರವಾರ ಬೆಳಗ್ಗೆ 6:10 ವಂದನ, 6:30 ಚಿಂತನ ನರೇಂದ್ರ ರೈ ದೇರ್ಲಾ ಅವರಿಂದ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರುತಿ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು, 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಎ.ಕೆ ಶಂಕರ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ, ಹಾಡುವವರು ಎಂ ಪಂಚಮಿ, ಸಾಹಿತ್ಯ ರಾಘವೇಂದ್ರ ರಾವ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್. 9:40 ಗಾಂಧಿ ಸ್ಮೃತಿ, 9:50 ಸುಗಮ

ಸಂಗೀತ ವಿನಯ ಪದ್ಯಾಣ ಹಾಗೂ ರಮೇಶ್ ಚಂದ್ರ ಹಾಡಿರುವ ಭಾವಗೀತೆಗಳು. 10 ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಉಡಲ್ದ ಪಾತೆರ. ಅತಿಥಿ ಮೊಹಮ್ಮದ್ ಯಾಸೀನ್, ಕಲ್ಲಡ್ಕ ಮ್ಯೂಸಿಯಂ ಸ್ಥಾಪಕರು ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ. 11 ಗಂಟೆಗೆ ವನಿತಾವಾಣಿ ಪರಿಸರ ದಿನಾಚರಣೆಯ ಅಂಗವಾಗಿ ಚೈತನ್ಯ ಸಹೋದರಿಯರ ಬಳಗ ಮಂಗಳೂರು ಇವರಿಂದ ಪ್ರಕೃತಿ ಬೆಳೆಸಿ ಸಮಾಜ ಉಳಿಸಿ ಕಾರ್ಯಕ್ರಮ ವೈವಿಧ್ಯ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ಕಲಬುರಗಿಯ ಹೋಂ ನಗರದ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ. ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಪ್ರಸ್ತುತಿ ರವೀಶ್ ಆಚಾರ್ಯ, ದಕ್ಷಿಣ ಕನ್ನಡ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರು ಮರುಳಿ ಉಡುಪಿ ಮತ್ತು ಅರುಣ್ ಆಚಾರ್ಯ ಪೆರ್ಡೂರು. ಕಾರ್ಯಕ್ರಮ ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರಿಯ ಜಯವಂತಿ ದೇವಿ ಹಾಡಿರುವ ಕೀರ್ತನೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್, ಸ್ಯಾಂಡಲ್ವುಡ್ ನಟ ರವಿಚಂದ್ರನ್ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:30 ಅವಲೋಕನ. 6:50 ಕೃಷಿ ರಂಗ, ಕೇಶವ ಪ್ರಸಾದ್ ಕೊಡ್ವಕೆರೆ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ. 7:45 ಕನ್ನಡ ಚಿತ್ರಗೀತೆಗಳು. 8 ಗಂಟೆಗೆ ವಾರದ ಅತಿಥಿ ನಾದಸ್ವರ ವಾದಕರು ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30 ಕನ್ನಡ ಭಾಷಣ ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ, ಮನುಷ್ಯರಿಗೋಸ್ಕರ ಪರಿಸರದ ರಕ್ಷಣೆ ಎಂಬ ಅರಿವು. 9:15 ಸ್ಪಾಟ್ಲೈಟ್. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ, ದತ್ತಾತ್ರೇಯ ಜನನ ನಡೆಸಿಕೊಡುವವರು ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಕಲಾವಿದರು. 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ, ವಿಷಯ ಮಹಿಳಾ ಸಶಕ್ತೀಕರಣ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ

0: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳೆ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಓರಲ್ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ನೂರ್ ಮೊಹಮ್ಮದ್ ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ, ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪ್ಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
1: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್.

0: ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
2: ಮಹರ್ಷಿ ನಾರದ, ಮೂರು ಲೋಕ ಸಂಚಾರ ನಿರತನಾದ ನೀನು,
3: ಹೌದು,
2: ಈ ವೈಕುಂಠಕ್ಕೆ ಹೊಸದಾಗಿ ಬರುವುದೇನು ಅಲ್ಲ, ಆದರೆ ಈ ಬಾರಿ ಬಂದದ್ದು ಹೊಸತೆನ್ನಬೇಕು.
3: ಹೌದೇ,
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಕೇಳುಗರೆ, ಈ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪೆರ್ಲದ ಮನೀಶ್ ಗಂಭೀರ್ ಅವರ ಕಾಳು ಮೆಣಸು ಗಿಡಗಳ ಸಾವಯವ ಗೊಬ್ಬರ ನಿರ್ವಹಣೆ ಅನುಭವದ ಕುರಿತು ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಮಂಗಳೂರು, ಸಮಯವಾಗುತ್ತಲಿದೆ 6:20. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸ್ವೇಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾ ಕೃತವಾನ್. ವಯೋವೃತ್ತ ಚಲಚಿತ್ರ ನಿರ್ಮಾತ ಪಹ್ಲಾಜ್ ನೆಹ್ಲಾನಿ ಅದ್ಯ ದಿವಂಗತ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರೋದ್ಧುಂ ಪ್ರಸ್ತಾವಂ ಸ್ವ್ಯಕರೋತ್. ಕೇರಳ ರಾಜ್ಯ ದಕ್ಷಿಣ ಪಶ್ಚಿಮ ಪ್ರಾವೃಡ ಆಗಮನ. ಅಪಿ ಚ ಗುಜರಾತಸ್ಯ ಅಹಮದಾಬಾದ್ ನಗರೆ ವಿಶ್ವ ಯೋಗಾಸನ ಕ್ರೀಡಾ ಸ್ಪರ್ಧಾ ಶೃಂಖಲಾ ಇತ್ಯಸ್ಯ ಉದ್ಘಾಟನ ಸಂಸ್ಕರಣಸ್ಯ ಆರಂಭ. ವೈಶ್ವಿಕ ಕ್ರೀಡಾ ಮಾರ್ಗಸೂಚ್ಯಾಂ ಐತಿಹಾಸಿಕಂ ಸೋಪಾನಂ. ಇದಾನೀಂ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸ್ವೇಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಉಭಾಭ್ಯಾಂ ನೇತೃಭ್ಯಾಂ ಭಾರತ ವೆನಿಜುವೆಲಾ ಸಂಬಂಧಾನಾಂ ವಿವಿಧಾ ಪಕ್ಷಾ ಸಮೀಕ್ಷಿತಾ. ಊರ್ಜಾ ಸುರಕ್ಷಾ ವ್ಯಾಪಾರ ನಿವೇಶ ಔಷಧಿ ನಿರ್ಮಾಣ ಸ್ವಾಸ್ಥ್ಯ ಸೇವಾ ಪರಿವಹನ ತಥಾ ನವೀಕರಣೀಯ ಊರ್ಜಾ ಕ್ಷೇತ್ರೇಷು ಸಹಯೋಗ ವಿಸ್ತಾರಸ್ಯ ಉಪಾಯಾಶ್ಚ ಚರ್ಚಿತಾ. ವಾರ್ತಾಹರಾನ್ ಸಂಬೋಧಯನ್ ರುದ್ರೇಂದ್ರ ಟಂಡನಃ ಪ್ರೋಕ್ತವಾನ್ ಯತ್ ದ್ವಿಪಕ್ಷೀಯ ವಾರ್ತಾ ಉಭಯೋಃ ದೇಶಯೋಃ ಸಂಬಂಧಂ ಸುದೃಢೀಕರೋತಿ.
1: The discussions also
2: आर्थिक सहयोग को सिर्फ ऊर्जा क्षेत्र तक सीमित ना रखकर खनन पशुपालन परिवहन कृषि उपकरण ऑटोमोबाइल और दवा उद्योग जैसे क्षेत्रों तक विस्तारित करने पर चर्चा हुई. चर्चा का उद्देश्य ऐसे अवसर और तरीके तलाशना है जिनसे भारतीय कंपनियां वेनेजुएला के बाजार में सफलतापूर्वक अपना कारोबार बढ़ा सकें.
1: Can enter the Venezuelan market successfully.
0: ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗ ದ್ವಿದಿವಸೀಯ ಭಾರತ ಯಾತ್ರೆಯೈ ಹ್ಯಃ ನವದಿಲ್ಲೀಂ ಆಗತ. ಅಸ್ಯಾ ಯಾತ್ರಾಯಾಃ ಮಾಧ್ಯಮೇನ ಉಭಯೋಃ ದೇಶಯೋಃ ಆರ್ಥಿಕ ಊರ್ಜಾ ಕ್ಷೇತ್ರಯೋಃ ಸಹಯೋಗಃ ಅಧಿಕಃ ಸುದೃಢಃ ಭವಿಷ್ಯತಿ ಇತಿ ಅಪೇಕ್ಷ್ಯತೆ. ವಿದೇಶ ಮಂತ್ರಿ ಎಸ್ ಜಯಶಂಕರಃ ವೆನಿಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್ ದ್ವಿಪಕ್ಷೀಯ ಸಹಯೋಗಸ್ಯ ಸುದೃಢೀಕರಣೆ ಪ್ರದತ್ತಂ ಬಲಂ. ನವದಿಲ್ಲ್ಯಾಂ ವಿದೇಶ ಮಂತ್ರಿ ಎಸ್ ಜಯಶಂಕರಃ ಅದ್ಯ ಪ್ರಾತಃಕಾಲೆ ವೆನಿಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್. ಅಸ್ಮಿನ್ ಅವಸರೆ ಉಭಯೋಃ ದೇಶಯೋಃ ಸಂಬಂಧಾನಾಂ ಸುದೃಢೀಕರಣಂ

ವಿವಿಧೇಷು ಕ್ಷೇತ್ರೇಷು ಸಹಕಾರ ವಿಸ್ತಾರಶ್ಚ ಚರ್ಚಿತಃ. ವಯೋವೃದ್ಧಃ ಚಲಚಿತ್ರ ನಿರ್ಮಾತ ತಥಾ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಪೂರ್ವಾಧ್ಯಕ್ಷಃ ಪಹ್ಲಾಜ್ ನೀಲಾನಿ ಅದ್ಯ ಮುಂಬೈನಗರೆ ದಿವಂಗತಃ. ಸಹ 76 ವರ್ಷೀಯ ಆಸೀತ್. ಚಲಚಿತ್ರ ನಿರ್ಮಾತೃತ್ವೇನ ಅಸೌ ಹತಕಡಿ ಇತಿ ಚಲಚಿತ್ರೇಣ ಸ್ವಕಾರ್ಯಜೀವನಸ್ಯ ಆರಂಭಂ ಕೃತವಾನ್. ಇಲ್ಜಾಮ್ ಇತಿ ಚಲಚಿತ್ರೇಣ ಅಭಿನೇತ್ರೇ ಗೋವಿಂದಾಯ ಪ್ರಮುಖಸ್ಯ ಅವಸರಸ್ಯ ಪ್ರದಾನಸ್ಯ ಶ್ರೇಯಃ ಅಪಿ ತಸ್ಮೈ ವರ್ತತೆ. ಪಂಚದಶೋತ್ತರ 2000ತಮೇ ವರ್ಷೆ ಸಹ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಅಧ್ಯಕ್ಷಃ ನಿಯುಕ್ತಃ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರೋದ್ಧುಂ ಪ್ರಸ್ತಾವಂ ಸ್ವ್ಯಕರೋತ್. ಏಷಃ ಚತುರ್ಥಃ ಅವಸರಃ ಅಸ್ತಿ ಯದಾ ಪ್ರತಿನಿಧಿ ಸಭಾ ತಾಭಿಃ ಯುದ್ಧಸಂಬದ್ಧಾಭಿಃ ಶಕ್ತಿಭಿಃ ಸೀಮಿತಾ ಭವೇತ್ ಇತ್ಯರ್ಥಂ ಪ್ರಯಾಸಂ ಕರೋತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಂ ಏವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಭಾರತೀಯ ಋತು ವಿಭಾಗೇನ ಅದ್ಯ ಕೇರಳ ರಾಜ್ಯೆ ದಕ್ಷಿಣ ಪಶ್ಚಿಮ ಪ್ರಾಪೃಟಃ ಆಗಮನಸ್ಯ ಪುಷ್ಟಿಃ ಕೃತಾ. ಅಸ್ಮಿನ್ ವರ್ಷೆ ವರ್ಷರ್ತೋಃ ವೃಷ್ಟಿಃ ಸಾಮಾನ್ಯ ಕಾಲಾತ್ ತ್ರೀ ದಿವಸ ವಿಳಂಬೇನ ಆಗತಾ. ವಿಭಾಗೇನ ನವಮ ಜೂನ್ ದಿನಾಂಕ ಪರ್ಯಂತಂ ಕೇರಳ ರಾಜ್ಯೆ ಮಾಹಿ ಕ್ಷೇತ್ರೇ ಚ ಕತಿಪಯೇಷು ಸ್ಥಾನೇಷು ಅತಿವೃಷ್ಟೇ ಸಂಭಾವನಾ ಪ್ರಕಟಿತಾ. ಅಸ್ಮಾಕಂ ವಾರ್ತಾಹರಸ್ಯ ಅನುಸಾರೇಣ ರಾಜ್ಯಸ್ಯ ವಿವಿಧೇಷು ಜನಪದೇಷು ತೀವ್ರ ವರ್ಷಾ ಪ್ರವರ್ತತೆ ಯೇನ ಜನಜೀವನಂ ಪ್ರಭಾವಿತಂ. ಗುಜರಾತಸ್ಯ ಅಹಮದಾಬಾದ್ ನಗರೆ ವಿಶ್ವಯೋಗಾಸನ ಕ್ರೀಡಾ ಸ್ಪರ್ಧಾ ಶೃಂಖಲಾ ಇತ್ಯಸ್ಯ ಉದ್ಘಾಟನ ಸಂಸ್ಕರಣಸ್ಯ ಆರಂಭ ಜಾತಃ. ಇದಂ ವೈಶ್ವಿಕ ಕ್ರೀಡಾ ಮಾರ್ಗಸೂಚ್ಯಾಂ ಐತಿಹಾಸಿಕಂ ಸೋಪಾನಂ ನಿರ್ದಿಶತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಯಂಕಾಲೇ ಅಂತರ್ಜಾಲ ಮಾಧ್ಯಮೇನ ಅಸ್ಮಿನ್ ಮಹಾಕಾರ್ಯಕ್ರಮೇ ಭಾಗಂ ಗೃಹೀತವಾನ್. ಸ್ವಸ್ಯ ಶುಭಾಶಯಾಂಚ ನಿವೇದಯತಿ ಯತ್ ಜಗತಃ ಯೋಗಾನುರಾಗಿಣಃ ಕ್ರೀಡಕಾಶ್ಚ ಪ್ರತಿಯೋಗಿತಾಯಾಃ ಕೃತೆ ಸಮಾಗಚ್ಛಂತಿ. ಭಾರತ ಲಾವೋಸ್ ಸಂಬಂಧ ವಿಷಯೆ ರಾಷ್ಟ್ರಪತಿನಾ ದ್ವಯೋರ್ ದೇಶಯೋಃ ಸಹಯೋಗ ವಿಸ್ತಾರಸ್ಯ ಸಂಭಾವನಾಃ ಪ್ರತಿಪಾದಿತಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಉಕ್ತವತಿ ಯತ್ ಭಾರತಸ್ಯ ಲಾವೋ ಜನವಾದಿ ಲೋಕತಾಂತ್ರಿಕ ಗಣರಾಜ್ಯಸ್ಯ ಚ ಮಧ್ಯೆ ಬೌದ್ಧ ಧರ್ಮಸ್ಯ ರಾಮಾಯಣಸ್ಯ ಚ ವಿಷಯಾಧಾರಿತಾಃ ಘನಿಷ್ಠಾಃ ಸಾಂಸ್ಕೃತಿಕ ಸಭ್ಯತಾಗತ ಸಂಬಂಧಾಃ ಸಂತಿ. ರಾಷ್ಟ್ರಪತಿ ಭವನೆ ಲಾವೋಸ್ ದೇಶಸ್ಯ ಉಪಪ್ರಧಾನಮಂತ್ರಿಣಂ ವಿದೇಶಮಂತ್ರಿಣಂ ಚ ಥೋಂಗ್ ಸಾವನ್ ಫೋಮ್ ವಿಹಾನೆ ಇತ್ಯಮುಂ ಸ್ವಾಗತಂ ಕುರುವಂತಿ ಸಾ ಅವದತ್ ಯತ್ ಉಭೌ ದೇಶೌ ಅಸ್ಮಿನ್ ವರ್ಷೇ ರಾಜನೈಕ ಸಂಬಂಧಾನಾಂ ಸ್ಥಾಪನಾಯಃ ಸಪ್ತತಿತಮ ವರ್ಷ ಸಮಾಚರತಃ. ಸಾ ಉಕ್ತವತಿ ಯತ್ ವ್ಯಾಪಾರ ನಿವೇಶಯೋಃ ಕ್ಷೇತ್ರೇ ಸಹಯೋಗ ವಿಸ್ತಾರಸ್ಯ ಪರ್ಯಾಪ್ತಾಃ ಅವಸರಾಃ ಸಂತಿ. ಸೂಚನಾ ಪ್ರವಿಧಿ ಸ್ವಾಸ್ಥ್ಯಂ ಕೃಷಿಃ ಸಿಂಚನಂ ವಿನಿರ್ಮಾಣಂ ನವೀಕರಣೀಯ ಊರ್ಜಾ ತಥಾ ವಿದ್ಯುತ್ ಕ್ಷೇತ್ರೇಷು ಸಹಯೋಗವರ್ಧನಾಯ ಭಾರತಂ ಸಜ್ಜಮಸ್ತಿ. ಅಲ್ಪಸಂಖ್ಯಕ ಕಾರ್ಯ ಮಂತ್ರಿ ಕಿರಣ್ ರಿಜಿಜುಃ ಅದ್ಯ ನ್ಯಗಾದೀತ್ ಯತ್ ಶಾಸನವ್ಯವಸ್ಥಾಂ ಭದ್ರತರಂ ಕರ್ತುಂ ಕಲ್ಯಾಣಕಾರಿಣೀನಾಂ ಯೋಜನಾನಾಂ ಪ್ರಭಾವಿನಂ ಕ್ರಿಯಾನ್ವಯನಂ ಸುನಿಶ್ಚಯಂ ಕರ್ತುಂ ಪ್ರವಿಧಿನ ಮಹತ್ವಪೂರ್ಣ ಭೂಮಿಕಾ ಕೃತಾ. ಅಸೌ ಅಲ್ಪಸಂಖ್ಯಕ ಕಾರ್ಯಮಂತ್ರಾಲಯದ್ವಾರ ಅದ್ಯ ನವದಿಲ್ಲ್ಯಾಂ ಆಯೋಜಿತಾನಾಂ ಪರಿಷ್ಕಾರಾಣಾಂ ದ್ವಾದಶ ವರ್ಷ ಪ್ರಪೂರ್ತ್ಯವಸರಸ್ಯ ಉಪಲಕ್ಷ್ಯೇ ಮನ್ಯಮಾನಂ ಪರಿಷ್ಕಾರೋತ್ಸವಂ ಸಂಬೋಧಯನ್ ಉಕ್ತವಾನ್. ಮೀರಾ ಯುವಾ ಭಾರತ್ ಇತೀದಂ ಆಧಿಕಾರಿಕ ರೂಪೇಣ ಗಿನೀಸ್ ವರ್ಲ್ಡ್ ರೆಕಾರ್ಡ್ಸ್ ಇತ್ಯನೇನ ಮಾನ್ಯತಾ ಪ್ರಾಪ್ತಾ. ಯತೋ ಹಿ ಏಕಸ್ಮಿನ್ನೇವ ಸಪ್ತಾಹೇ ಅಂತರ್ಜಾಲ ಪ್ರಶ್ನಸ್ಯ ಕೃತೆ ಸರ್ವಾಧಿಕಾನಾಂ ಉಪಯೋಕ್ತೃಣಾಂ ಉಪಾಧಿಂ ಪ್ರಾಪ್ತವತ್. ಯತ್ರ ಪ್ರಶ್ನಾನಾಂ ಆಭಾಸೀಯ ರೂಪೇಣ ಉತ್ತರಂ ಪ್ರಯಚ್ಛಂತಃ 390,000 ಅಪಿ ಅಧಿಕಾಃ ಪ್ರತಿಭಾಗಿನಃ ಆಸನ್.
ಕೇಂದ್ರೀಯ ಯುವ ಕಾರ್ಯ ಕ್ರೀಡಾ ಮಂತ್ರಿ ಡಾ

0: ಡಾಕ್ಟರ್ ಮನಸುಖ ಮಾಂಡವೀಯ ಅದ್ಯ ನವದಿಲ್ಲಿ ನಗರೆ ಆಯೋಜಿತೆ ಸಮಾರೋಹೆ ಸಮ್ಮಾನ ಪತ್ರಂ ಅವಾಪ್ನೋತ್. ಗತವರ್ಷೆ ಅಕ್ಟೋಬರ್ ಮಾಸಸ್ಯ ಪಂಚವಿಂಶತಿ ದಿನಾಂಕಾತ್ ಏಕತ್ರಿಂಶತ್ ದಿನಾಂಕ ಪರ್ಯಂತಂ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡಯಾಲಾಗ್ ಷಡ್ವಿಂಶತ್ಯುತ್ತರ ದ್ವಿಸಹಸ್ರ ಪ್ರಶ್ನಸ್ಯ ಇತ್ಯಸ್ಯ ಮಾಧ್ಯಮೇನ ಅಭಿಲೇಖಃ ಪ್ರಾಪ್ತಃ. ಮನಸುಖ ಮಾಂಡವೀಯ ಇತ್ಯನೇನ ಅಸ್ಯ ಕೃತೆ ವರ್ಧಾಪನಂ ಪ್ರದತ್ತಂ. ಗುಜರಾತ್ ಆರಕ್ಷಿ ವಿಭಾಗೇನ ರಾಜ್ಯ ಅವೈಧ ರೂಪೇಣ ನಿವಸತಃ ಬಾಂಗ್ಲಾದೇಶೀಯ ನಾಗರಿಕಾನ್ ವಿರುದ್ಧ ಆಪರೇಷನ್ ಡೆಲ್ಟಾ ಹಂಟ್ ನಾಮ್ನ ವಿಶೇಷ ಅಭಿಯಾನಂ ಆರಬ್ಧಂ. ಅಸ್ಯ ಅಭಿಯಾನಸ್ಯ ಅಂತರ್ಗತಂ ಗತ ಚತುರ್ವಿಂಶತಿ ಹೋರಾಸು ಚತುರ್ವಿಂಶತಾಧಿಕ ಚತುಶತಂ ಬಾಂಗ್ಲಾದೇಶೀಯಾ ಗೃಹೀತಾ ತಥಾ ಚ ದ್ವಿ ಅಶೀತ್ಯಧಿಕ ಸಪ್ತಶತಂ ಅಧಿಕ ಸಂದಿಗ್ಧ ಜನಾನಾಂ ವಿಷಯೆ ಅನ್ವೇಷಣಂ ಪ್ರಚಲತಿ. ದಿಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅದ್ಯ ಮಾಲವೀಯ ನಗರೆ ಅಗ್ನಿಕಾಂಡೇನ ಆಹತಾನ್ ದ್ರಷ್ಟುಂ ಸಾಕೇತಸ್ಥಂ ನಿಜಿ ಚಿಕಿತ್ಸಾಲಯಂ ಗತವತಿ. ಸಾ ಪೀಡಿತೈ ತಥಾ ತೇಷಾಂ ಪರಿವಾರಜನೈಶ್ಚ ಸಹ ಸಂವಾದಂ ಕೃತವತಿ. ಪ್ರತ್ಯೇಕಂ ಮೃತಕಸ್ಯ ಪರಿವಾರಾಯ ದಶಲಕ್ಷ ರೂಪ್ಯಕಾಣಾಂ ಗಂಭೀರರೂಪೇಣ ಆಹತಾನಾಂ ಪಂಚಲಕ್ಷ ರೂಪ್ಯಕಾಣಾಂ ಚ ಅನುಗ್ರಹ ಧನಸ್ಯ ಘೋಷಣಾ ಕೃತಾ. ಬಿಹಾರ ರಾಜ್ಯಸ್ಯ ಮುಜಫರ್ಪುರ ನಗರೆ ಏಕಸ್ಮಿನ್ ನಿಜಿ ಚಿಕಿತ್ಸಾಲಯೆ ಭೀಷಣಾಗ್ನಿಕಾಂಡೆ ತ್ರಯಃ ಜನಾಃ ಮೃತಾಃ ಅನೇಕೆ ಚ ಆಹತಾಃ. ಏಷಾ ಘಟನಾ ಗತರಾತ್ರೌ ಬ್ರಹ್ಮಪುರ ಕ್ಷೇತ್ರೇ ಅಭವತ್. ಗಂಭೀರ ರೋಗಿಣಃ ಉಪಚಾರಾರ್ಥಂ ಅನ್ಯೇಷು ಚಿಕಿತ್ಸಾಲಯೇಷು ಪ್ರವಿಷ್ಟಾಃ ಇತಿ ವಾರ್ತಾಃ.
1: ಆಕಾಶವಾಣಿ ಇದೀಗ ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ವಾರ್ತಾ ಪತ್ರ ಬರೆದವರು ವಿನಯ್ ಕುಮಾರ್ ಟಿಆರ್, ಓದುತ್ತಿರುವವರು ಸುಗುಣ ಸತೀಶ್. ದುಬಾರೆ ಆನೆ ಬಿಡಾರದಲ್ಲಿ ಎರಡು ಆನೆಗಳ ನಡುವಿನ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆಯೊಬ್ಬರು ಸಿಕ್ಕಿಹಾಕಿಕೊಂಡು ಮೃತಪಟ್ಟ ಘಟನೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಮೇ 22ರಿಂದ ತಾತ್ಕಾಲಿಕವಾಗಿ ಪ್ರವೇಶವನ್ನು ನಿಷೇಧಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆ ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಸಕ್ರೆಬೈಲು ಆನೆ ಬಿಡಾರಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯದ ವಿವಿಧೆಡೆಯಿಂದ ಆನೆಗಳನ್ನು ನೋಡಲು ಅಪಾರ ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಾರೆ. ಬಂದಂತಹ ಪ್ರವಾಸಿಗರು ಆನೆಗಳಿಗೆ ಸ್ನಾನ ಮಾಡಿಸುವುದು ಮತ್ತು ಅವುಗಳನ್ನು ಮುಟ್ಟುವುದು ಮಾಡುತ್ತಾರೆ. ದುಬಾರೆ ಆನೆ ಬಿಡಾರದ ದುರಂತದ ನಂತರ ಆನೆಗಳಿಗೆ ಸ್ನಾನ ಮಾಡಿಸುವ ವ್ಯವಸ್ಥೆ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದುಬಾರೆಯಲ್ಲಿ ನಡೆದ ಘಟನೆ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರುಕಳಿಸಬಾರದು ಎಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಹತ್ವದ ನಿರ್ಧಾರವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಸಕ್ರೆಬೈಲು ಆನೆ ಬಿಡಾರವು ಇಂದಿನಿಂದಲೇ ಮುಚ್ಚಬೇಕಿತ್ತು, ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ನಾಳೆಯಿಂದ ಕೆಲ ದಿನಗಳ ಕಾಲ ತಾತ್ಕಾಲಿಕವಾಗಿ ಬಂದ್ ಆಗಿರಲಿದೆ. ಸದ್ಯ ಸಕ್ರೆಬೈಲ್ ಆನೆ ಬಿಡಾರದಲ್ಲಿ 24 ಆನೆಗಳು ಇವೆ. 19 ಗಂಡು ಆನೆಗಳು, 5 ಹೆಣ್ಣು ಆನೆಗಳು ಇವೆ. ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆಗೋಲ್ಲ. ಒಂದು ವೇಳೆ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಎಲ್ಲಾ ರೈತರಿಗೆ ಆತಂಕ ಆಗಿದೆ. ಯಾವ ರೈತರೂ ಆತಂಕ ಪಡುವುದು ಬೇಡ. ಅಣುವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಮುಂದಾದರೆ ನಾನು ರಾಜೀನಾಮೆ ನೀಡಿ ಹೋರಾಟ ಮಾಡುತ್ತೇನೆ. ಅಣುವಿದ್ಯುತ್ ಸ್ಥಾವರ ಮಾಡಲು ಹೊರಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟು ಹೊರಬರ್ತೇನೆ. ಈ ಯೋಜನೆಯನ್ನು ಕೈಬಿಡಲಾಗಿದೆ. ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಂದು ಮಗುವು ಕುಟುಂಬದ ಭಾಗವಾಗಿದ್ದು ಕುಟುಂಬದ ಪ್ರೀತಿ ಪಾಲನೆ ಗೌರವ ಕುಟುಂಬದ ರಕ್ಷಣೆ ಹಾಗೂ ಭದ್ರತೆಗೆ ಅರ್ಹವಾಗಿರುತ್ತದೆ. ಮಗುವಿನ ಸುರಕ್ಷತೆ ಭಾವನಾತ್ಮಕ ಒಳಿತು ಹಾಗೂ ಕಲಿಕೆಗೆ ಮಾರಕವಾಗಿರುವ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯು ಒಂದು ಸಾಮಾಜಿಕ ಕಳಂಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದ್ದು, ಸಮಾಜದ ಸಂಘಟಿತ ಪ್ರಯತ್ನ ಹಾಗೂ ಹೋರಾಟದಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಮೇಲ್ವಿಚಾರಣೆ ಮತ್ತು ಜಾಗರೂಕತೆ ಸಮಿತಿ

0: ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲು ಉದ್ದೇಶಿಸಿದ್ದು, ಮತದಾರರು ತಮ್ಮ ಹೆಸರನ್ನು ಹೊಸದಾಗಿ ಸೇರಿಸಲು, ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಈ ಪರಿಷ್ಕರಣೆ ಸದವಕಾಶವಾಗಿದ್ದು, ಅರ್ಹರು ಮಾಹಿತಿ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತನಾಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿ ಮಾಡುವುದು ಮತ್ತು 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಅರ್ಹ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸುವುದು ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರಾಷ್ಟೀಯ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಮತಗಟ್ಟೆ ಏಜೆಂಟರನ್ನು ನೇಮಿಸಿ ಜಿಲ್ಲಾ ಚುನಾವಣಾ ಶಾಖೆಗೆ ಅವರ ವಿವರಗಳನ್ನು ಒದಗಿಸುವಂತೆ ಹಾಗೂ ಪರಿಷ್ಕರಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸುವಂತೆ ಅವರು ಮನವಿ ಮಾಡಿದರು. ಹಾವು ಕಡಿತ ಉಂಟಾದ ತಕ್ಷಣ ಹತ್ತಿರದ ಪಿಎಚ್ಸಿ ಅಥವಾ ಯಾವುದೇ ಆಸ್ಪತ್ರೆಗೆ ತೆರಳಿ ಶೀಘ್ರ ಚಿಕಿತ್ಸೆ ಪಡೆಯಬೇಕು. ನಾಟಿ ವೈದ್ಯರ ಬಳಿ ತೆರಳಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ನಾಟಿ ವೈದ್ಯರ ವಿರುದ್ದ ಸೂಕ್ತ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಈ ಕುರಿತು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಡಿಎಸ್ಒ ಡಾ ನಾಗರಾಜ್ ನಾಯಕ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 226 ಹಾವು ಕಡಿತದ ಪ್ರಕರಣಗಳಿದ್ದು 3 ಸಾವು ಸಂಭವಿಸಿದೆ. ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿವೆ ಎಂದರು. ಹಾವು ಕಡಿತ ಆಡಿಟ್ ನಡೆಸಿದ ಎಡಿಸಿ ಹಾವು ಕಡಿತ ಉಂಟಾದ ತಕ್ಷಣದಲ್ಲೇ ಆಸ್ಪತ್ರೆಗೆ ಕರೆತರಬೇಕು. ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ನೀಡುವ ಅಗತ್ಯ ಔಷಧಿ ಲಭ್ಯ ಇಟ್ಟುಕೊಳ್ಳಬೇಕು ಹಾಗೂ ಮುನ್ನೆಚ್ಚರಿಕೆ ಹಾಗೂ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತಾ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
4: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಪರಂಪರೆಯನ್ನು ಪಸರಿಸುವ
6: ಐತಿಹಾಸಿಕ ಸ್ಥಳಗಳ ಪರಿಚಯ
5: ಜೊತೆ ಜೊತೆಗೆ ವಿಶೇಷ ದಿನಗಳ

0: ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನ ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ತಿಳಿಸಿದ್ದಾರೆ.

0: ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನ ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ BWSSP ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿಗ್ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ.

ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ ವಿ ತಿಳಿಸಿದ್ದಾರೆ.

0: ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇಲ್ಲ, ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಪೆರ್ಲದ ಮನೀಶ್ ಗಂಭೀರ್ ಅವರೊಂದಿಗೆ ಕಾಳುಮೆಣಸು ಗಿಡದ ಸಾವಯವ ಗೊಬ್ಬರ ನಿರ್ವಹಣೆಯ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್.
3: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಪೆರ್ಲದ ಮನೀಶ್ ಗಂಭೀರ್ ಇವರ ಮನೆಗೆ ಬಂದಿದ್ದೇವೆ. ಇವರು ಕಾಳುಮೆಣಸಿನ ಕಾಂಪೋಸ್ಟ್ ತಯಾರಿಸುವುದರಲ್ಲಿ ನಿಸೀಮರು. ಏನಿದು ಇದರ ವಿಶೇಷತೆ, ಯಾವ ರೀತಿ ಇವರು ತಯಾರು ಮಾಡ್ತಾರೆ ಎಂಬುದನ್ನೆಲ್ಲ ಇವರಿಂದಲೇ ಕೇಳಿ ಈಗ ವಿಷಯವನ್ನು, ಅನುಭವಗಳನ್ನು ಪಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಮನೀಶ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ಇವಾಗ ಅಂದರೆ ನೀವು ಏನು ಓದಿದ್ದೀರಿ? ಅಂದರೆ ಒಬ್ಬ ಯುವ ಕೃಷಿಕರಾಗಿದ್ದುಕೊಂಡು ಸಾಮಾನ್ಯವಾಗಿ ಇವತ್ತು ಯುವಕರು ಒಂದು ನಗರಗಳಲ್ಲಿ ಕೆಲಸ ಮಾಡೋದು ಅಂತ ಹೇಳುವ ಒಂದು ಯುವಕರನ್ನೆಲ್ಲ ನಾವು ಹಾಗೆ ಕಾಣ್ಬೋದು. ಹಳ್ಳಿಯಿಂದ ಎಲ್ಲರೂ ಪೇಟೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ನಿಮ್ಮದಲ್ಲಿ ಹಾಗಲ್ಲ, ಕೃಷಿಯನ್ನೇ ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ಹೇಳಿ, ಇದು ನಿಮಗೆ ಕೃಷಿ ಯಾವ ರೀತಿ ಇಷ್ಟ ಆಯಿತು, ಯಾಕೆ ಏನು ಅಂತ?
4: ನಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಅದನ್ನು ಬಿಡಲಿಲ್ಲ. ಅದರಲ್ಲೊಂದು ಸ್ಟಾರ್ಟಪ್ ಮಾಡ್ತಾ ಇದ್ದೇನೆ. ಅದರಲ್ಲಿ ನಂಗೆ ಟ್ಯಾಲೆಂಟ್ ಇದೆ, ಆದರೆ ಇದರಲ್ಲಿ ಹುಚ್ಚು ನಮ್ಮನ್ನು ಎಳೀತದೆ. ಆದ್ದರಿಂದ ಇದರಲ್ಲೊಂದು ಸೋ ಸಿಕ್ಕಿದೆ. ಈ ಮೊದಲಿಂದಲೇ ಹವ್ಯಾಸವಾಗಿ ಮಾಡ್ತಾ ಇದ್ದೆ. ನಾನು ಒಂದು 7-8 ವರ್ಷದಿಂದ ಮುಂದೆ ಡೀಪಾಗಿ ಇದರ ಥಿಂಕ್ ಮಾಡ್ತಾ ಇದ್ದೆ. ಹವ್ಯಾಸವಾಗಿ ಹವ್ಯಾಸವನ್ನೇ ಕ್ಲಾರಿಟಿ ಮೇಲೆ ಮಾಡ್ತಾ ಇದ್ದೆ. ಹಾಗೆ ಇದು ಅರಶಿನ ಮಾಡ್ತಾ ಇದ್ದೆ, ಶುಂಠಿ ಮಾಡ್ತಾ ಇದ್ದೆ, ನಂತರ ತರಕಾರಿ ಎಲ್ಲ ಮಾಡ್ತಾ ಇದ್ದೆ, ಫ್ರೂಟ್ಸ್ ಮಾಡ್ತಾ ಇದ್ದೆ. ಇದ್ರ ಜೊತೆ ಒಂದು ಯಾಮ್ ಅಂದರೆ ಸುವರ್ಣಗೆಡ್ಡೆ ಮಾಡುವಾಗ ಸ್ವಲ್ಪ ಒಂದು ಕ್ಲಾರಿಟಿ ಬಂತು. ಅಂದರೆ ಅದಕ್ಕೆ ಆರ್ಗ್ಯಾನಿಕ್ ಹ್ಯೂಮಸ್ ಕ್ಲಿಯರ್ ಆಗಿ ಬೇಕು. ಅಪ್ಪ ಅಮ್ಮನದು ಕೃಷಿ ಭೂಮಿ ಇದೆ, ಮತ್ತು ನಂದು ಕುಲಕಸಬು. ಅಂದರೆ ನಾನು ಬೈ ಬರ್ತ್ ವಿ ಆರ್ ಅಬ್ಸರ್ವಿಂಗ್ ಇಟ್, ಅದಕ್ಕೆ ಟ್ಯೂನ್ ಆಗಿರ್ತೇವೆ ಪ್ರತಿ ಇದನ್ನು. ನಮ್ಗೆ ಯಾವುದೇ ಈಗ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಒಂದು 10-15 ವರ್ಷದ ಎಕ್ಸ್ಪೀರಿಯೆನ್ಸ್ ಇದ್ರು, ಇದಕ್ಕೊಂದು 25 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಇದನ್ನು ಹುಟ್ಟಿದಂದಿಂದ ನಾವು ನೋಡ್ತಾ ಇದ್ದೇವೆ, ಗದ್ದೆ ಉಳುವುದು ಅದರೊಟ್ಟಿಗೆ ನಾವು ಹೋಗ್ತಾ ಇರ್ತೇವೆ.
3: ಅಂದರೆ ಪ್ರಕೃತಿಯೊಂದಿಗೆ ನೀವು ಬೆಸೆದು ಬಿಟ್ಟಿರ್ತೇವೆ
4: ಅದರೊಟ್ಟಿಗೆ ಇರ್ತೇವೆ. ಮತ್ತೆ ನಮ್ಗೆ ಎಲ್ಲಿ ಹೋದ್ರು, ಡೆಲ್ಲಿಯಲ್ಲಿದ್ದೆ, ಹೈದರಾಬಾದಲ್ಲಿದ್ದೆ, ಆದ್ರೆ ಇಲ್ಲಿಗೆ ಬಂದಾಗ ಸಿಗುವ ಖುಷಿ ಬೇರೆ, ಅದರ ಹ್ಯಾಪಿನೆಸ್ ಬೇರೆ. ಅದು ಕಾಯ್ತಾ ಇರ್ತೇವೆ, ಬರುವ 1 ವಾರ ಮೊದಲೇ ಪ್ರಿಪೇರ್ ಮಾಡ್ತಾ ಇರ್ತೇವೆ ಆ ಥರ.
3: ಇವಾಗ ನೀವು ಹೇಳಿದ್ರೆ ಅಪ್ಪ ಅಮ್ಮನಿಂದ ಸಿಗ್ತದೆ, ಅಂದರೆ ಅದೇ ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ, ಮುಂದುವರಿಸ್ತಾ ಇದ್ದೀರಿ.

0: ಅಂತ. ಇವಾಗ ನೀವು ಈ ಕೃಷಿಗೆ ಇಳಿದಾಗ ಯಾವೆಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿದೆ ಅಂದ್ರೆ, ಈಗ ನಮ್ಮ ವಿಷಯ ಅಂದ್ರೆ ಕಾಳು ಮೆಣಸಿನ ಕಾಂಪೋಸ್ಟ್, ಇದೊಂದು ವಿಶೇಷವಾದಂತಹ ವಿಷಯ. ಇದಕ್ಕೆ ಬರುವುದರ ಮೊದಲು ನಿಮ್ಮ ಬಹುಶಃ ಕೃಷಿಗಳನ್ನೆಲ್ಲ ಪ್ರಯತ್ನ ಮಾಡಿರುವಿರಿ, ಪ್ರಯೋಗ ಮಾಡಿರುವಿರಿ, ಅದರ ಬಗ್ಗೆ ಹೇಳಿ.
1: ಅಂದ್ರೆ ಸ್ವಲ್ಪ ಡೀಪ್ ಆಗಿ ಕ್ಲಾರಿಟಿ ಕೊಟ್ಟದ್ದು ಇದು ಎಲಿಫೆಂಟಿಯಾಮ್ ಅಂದ್ರೆ ಇದು ಸುವರ್ಣಗೆಡ್ಡೆ. ಅದು ಎ ಪಿ ಆಂಧ್ರದಿಂದ ಅಲ್ಲಿಂದ ಸ್ವಲ್ಪ ಕಾನ್ಸೆಪ್ಟ್ ಹಿಡಿದು ನಾನು ಮಾಡ್ಲಿಕ್ಕೆ ಹೊರಟದ್ದು. ಅದಕ್ಕೇನು ಗೊತ್ತಾ, ಅದಕ್ಕೆ ಈ ತರಗೆಲೆ ಆರ್ಗ್ಯಾನಿಕ್ ರಿಚ್ ಆಗಿರ್ಬೇಕು. ಅದು ಬೇರು ಮುಸಲಿಗೆ ದೊಡ್ಡ ಒಂದು 1-5 ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಅದಕ್ಕೆ ಅಂತ ಎಲೆಗಳ ಹುಡುಕಾಟದಲ್ಲಿರುವಾಗ ನನಗೆ ವರ್ತೂರ್ ನಾರಾಯಣ ರೆಡ್ಡಿ ಅಂತ ಒಬ್ಬರು ಸಾವಯವ ಕೃಷಿಕರು ಇದ್ದಾರೆ, ಲೆಜೆಂಡ್. ಅವರು ಕ್ಲಾರಿಟಿ ಕೊಟ್ಟದ್ದು ಗ್ಲಿರಿಸಿಡಿಯಾ. ನಮ್ಮಲ್ಲಿ ಸುಲಭವಾಗಿ ಇರುತ್ತೆ ಗೊಬ್ಬರದ ಗಿಡ ಅಂತ ಹೇಳ್ತೇವೆ, ಅದನ್ನ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ.
0: ಅಂದ್ರೆ ಈಟಿನ ಗಿಡ ಅಂತ ನಮ್ಮ ಭಾಷೆಯಲ್ಲಿ ಹೇಳುವುದಲ್ಲ.
1: ಅದರ ಬಗ್ಗೆ ಮತ್ತೆ ನಾನು ಜಾಸ್ತಿ ಬೀಜ ಅದೆಲ್ಲ ರಿಸರ್ಚ್ ಮಾಡುವಾಗ ನಂಗಾಯ್ತು, ಹೇಗೂ ಇದಕ್ಕೆ ಈಟಿನ ಗಿಡ ನಾನು ಮಾಡ್ತೇನೆ, ಇದಕ್ಕೆ ಎಲಿಫೆಂಟಿಯಂ ಸುವರ್ಣಗೆಡ್ಡೆಗೆ. ಆವಾಗ ಅದಕ್ಕೆ ಯಾಕೆ ಕಾಳು ಮೆಣಸು ಬಿಡಬಾರ್ದು ಅಂತ ಒಂದು ಕ್ಲಾರಿಟಿ ಬಂತು. ಮತ್ತೆ ವರ್ತೂರ್ ನಾರಾಯಣ ರೆಡ್ಡಿ ಅವರ ಸ್ವಲ್ಪ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಅವರಲ್ಲಿಗೆ ನಮ್ಮ ವರ್ಲ್ಡ್ ಇದ್ದು ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಫೌಂಡರ್ ಎಲ್ಲ ಪ್ರತಿಪಾದಕ ಅದಂತ ಮಸನೊಬ್ಬ ಫುಕ್ಕು ಒಕ್ಕ ಬಂದಿದ್ರೆ ಇತ್ತು. ಅಂದ್ರೆ ಅವ್ರು ನಾವು ಕೃಷಿಯಲ್ಲಿ ದೇವರು ಅಂತ ಹೇಳ್ತೆ. ಅವ್ರು ಬಂದಾಗ ಒಂದು ಅಂದ್ರೆ ಒಂದು ತಿರುಗಿ ಸ್ಟ್ರೆಸ್ ಮಾಡಿ ಹೇಳಿದ್ರೆ ಆಯ್ತು, ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಯಾವುದೇ ಇರಲಿ, ನಾವು ಬಂದಾಗ ನಮಗೆ ಕೃಷಿಯಲ್ಲಿ ಎದ್ದು ಕಾಣಬೇಕಾದ್ದು ತಾಯಿ ಬೇರಿನ ಮರ. ಯಾವಾಗ ತಾಯಿ ಬೇರಿನ ಮರ ಕಡಿಮೆ ಇರ್ತ ಆಗ ಕೃಷಿಯಲ್ಲಿ ನಮಗೆ ಸಮೃದ್ಧಿ ಕಾಣಲಿಕ್ಕೆ ಆಗಲ್ಲ. ಆದ್ದರಿಂದ ಅದು ನನಗೆ ತಿರುಗಿ ತಿರುಗಿ ಅಂದರೆ ಟ್ರಿಗರ್ ಆಗ್ತಿತ್ತು. ಏನೇ ಮಾಡಲಿ, ಯಾವುದೇ ಕೃಷಿ ಮಾಡಲಿ, ನಮ್ಮ ಮೋಟಿವ್ ಏನಿರಬೇಕು, ತಾಯಿ ಬೇರಿನ ಮರ ಜಾಸ್ತಿ ಮಾಡಬೇಕು. ಹಾಗೆ ನನ್ನ ಗೆಳೆಯರಾದ ಅನಂತರಾಮಕೃಷ್ಣ ಅವರು ಕೂಡ ಅದೇ ಹೇಳ್ತಾರೆ. ಏನಂದರೆ ಅವರು ಕಾಳುಮೆಣಸಲ್ಲಿ ಮೈನ್ ಈಗ ಫೋಕಸ್ ಮಾಡಿದ್ರು, ಧೂಪದಲ್ಲಿ ಕಾಳುಮೆಣಸು. ಅದೇ ಅದು ನಂಗೆ ಇಷ್ಟ ಆಯ್ತು. ಅಂದರೆ ತಾಯಿ ಬೇರಿನ ಮರಲ್ಲಿ ಜಾಸ್ತಿ ಆಗಬೇಕು. ಹಾಗೆ ಈಗ ಆ ಕಡೆ ಎಲ್ಲ ಸಿಲ್ವರಲ್ಲಿ ಮಾಡ್ತಾರೆ, ಸಿಲ್ವರು ಒಳ್ಳೆಯದೇ, ಆದರೆ ಸಿಲ್ವರಲ್ಲಿ ಕಾಳುಮೆಣಸು ಆಗುತ್ತೆ. ಆದರೆ ಸಿಲ್ವರಲ್ಲಿ ಒಂದು ಸಮಸ್ಯೆ ಇದೆ, ಏನಂದರೆ ಸ್ವಲ್ಪ ಎಲೆ ಡೀಕೆ ಆಗೋದು ಸ್ಲೋ ಅಂತ. ಅದು ನಾನು ರಿಸರ್ಚ್ ಮಾಡ್ತಾ ಇದ್ದೇನೆ, ಸಿಲ್ವರಲ್ಲಿ ಕಾಳುಮೆಣಸು ಆಗುತ್ತೆ. ಅದೇ ರೀತಿ ನಾನೀಗ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ತಾಯಿ ಬೇರಿನ ಮರವನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೇನೆ. ಅಂದರೆ ನನಗಿನ ಕಾಡ್ ಆಗಬೇಕು, ಕಾಡಿನ ಜೊತೆ ಕಾಡು ಉತ್ಪತ್ತಿ ಮಾಡಬೇಕು.
0: ಈಗ ನೀವು ಗಿಡಗಳ ಇದಕ್ಕೆಲ್ಲ ನಿಮ್ಮ ಮನಸ್ಸನ್ನು ಅಲ್ಲಿಗೆ ತಿರುಗಿಸಿದ್ರಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾಂಪೋಸ್ಟ್ ವಿಚಾರ ಯಾಕೆ ಬಂತು? ಅದು ಹೇಗೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲದಕ್ಕೂ ಒಂದು ಕಾಂಪೋಸ್ಟ್ ಅಂತ ಹೇಳೋದು ಒಂದು ಹೇಳ್ತೀವಿ, ಕಾಂಪೋಸ್ಟ್ ಹಾಕಿದ್ರೆ ಆಯ್ತು ಅಂತ. ಅದಕ್ಕೂ ನೀವು ಮಾಡುವಂತಹ ಕಾಳುಮೆಣಸಿನ ಕಾಂಪೋಸ್ಟಿಗೂ ಏನು ವ್ಯತ್ಯಾಸ?
1: ಕಾಂಪೋಸ್ಟ್ ಸರಿಯಾಗಿ ಮಾಡದಿದ್ರೆ ತುಂಬಾ ಡೇಂಜರ್. ಕಾಂಪೋಸ್ಟ್ ಕರೆಕ್ಟ್ ಸೆಟ್ ನೀವು ಕರೆಕ್ಟ್ ಆದ ಸಾವಯವ ಕಾಂಪೋಸ್ಟ್ ಹಾಕದಿದ್ರೆ ಅದಕ್ಕಿಂತ ವಾಟರ್ ಸೊಲ್ಯೂಬಲ್ ಕೆಮಿಕಲ್ ಫರ್ಟಿಲೈಸರೇ ಸೂಕ್ತ. ಅದೊಂದು ಕರೆಕ್ಟ್ ಪ್ರಮಾಣದಲ್ಲಿರುತ್ತೆ, ಅಂದರೆ 2 ಗ್ರಾಮ್ ಪರ್ ಆ ಥರ ಒಂದು ಕರೆಕ್ಟ್ ಡೋಸೇಜ್ ಹಾಕಿದರೆ ಅದರಲ್ಲಿ ಅಷ್ಟು ಎಫೆಕ್ಟ್ ಆಗೋಲ್ಲ. ಆದರೆ ಸಾವಯವ ಕಂಪೋಸ್ಟು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಅದರಷ್ಟು ಹಾಳು ಇನ್ನೊಂದಿಲ್ಲ. ಅದನ್ನು ಮಾಡುವ ರೀತಿಯಲ್ಲಿ ಮಾಡಬೇಕು. ಇನ್ನೊಂದು ಹೇಳ್ತೇನೆ, ಇನ್ನು ಕರೆಕ್ಟಾಗಿ ಕಾಂಪೋಸ್ಟ್ ಬಗ್ಗೆ ಕಾನ್ಸೆಪ್ಟ್ ವೈಸ್ ಬರ್ತೇನೆ. ಈಗ ಸಸ್ಯ ಪೋಷಕಾಂಶವನ್ನು ಹಿರಿಬೇಕಾದ್ರೆ ಅಲ್ಲಿ ಅದು ವಾಟರ್ ಸೊಲ್ಯೂಬಲ್ ಫಾರ್ಮಲ್ಲಿ ಇರಬೇಕು. ನಂತರ ಸಾವಯವ ಇಂಗಾಲ ಅಂತ ಹೇಳ್ತೇವೆ, ಅದು ಮಣ್ಣಲ್ಲಿ ಯಥೇಚ್ಛವಾಗಿರಬೇಕು. ಸಾವಯವ ಇಂಗಾಲ ಅಂದರೆ ಆರ್ಗ್ಯಾನಿಕ್ ಹ್ಯೂಮಸ್. ಅದನ್ನು ಯಾವ ರೀತಿಯಲ್ಲಿ ರಿಚ್ ಮಾಡೋದು ಅಂದರೆ ಯಥೇಚ್ಛವಾಗಿ ಮಾಡೋದಂದರೆ ಅದಕ್ಕೆ ನಮ್ಮಲ್ಲಿ ಇರುವಂತಹ ಟೂಲ್ ಕಂಪೋಸ್ಟ್. ಕಾಡಲ್ಲಿ ಸ್ವಲ್ಪ ಸ್ವಲ್ಪ ಎಲೆ ಹಸಿರೆಲೆ ಒಣ ಅದೆಲ್ಲ ಬಿದ್ದು ಬಿದ್ದು ಬಿದ್ದು ಅದು ಸೆಟ್ ಆಗುತ್ತೆ. ನಮ್ಮ ಕೃಷಿಯಲ್ಲಿ ಹಾಗಲ್ಲ. ಕಂಪೋಸ್ಟ್ ಕುಡಿದ್ರ ಮೂಲಕ ಅಂದರೆ ಸಣ್ಣ ಸಮಯದಲ್ಲಿ ಅಂದರೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ಭೂಮಿಯಲ್ಲಿರುವ ಆರ್ಗ್ಯಾನಿಕ್ ಹ್ಯೂಮಸನ್ನು ಜಾಸ್ತಿ ಮಾಡ್ಬೋದು. ಅದು ಆ ಕಂಪೋಸ್ಟ್ ಯಾವ ರೀತಿ ಇರಬೇಕು, ಆರ್ಗ್ಯಾನಿಕ್ ಹ್ಯೂಮಸ್ ಮಣ್ಣಿದ್ದು ನಾವು ಎರಡರ ಕೆಳಗೆ ಬಂದರೆ ಯಾವ ಕೃಷಿ ಸರ್ಕಸ್ಸು ನಡೆಯುವುದಿಲ್ಲ. ಎರಡರ ಮೇಲೆ ಹೊರಟ ನಂತರವೇ ಕೃಷಿ. ನಂತರ ಎಲ್ಲಿ ತನಕ ಕಂಪೋಸ್ಟ್ ಹಾಕಬೇಕು ಅಂದರೆ CN ರೇಷ್ಯೋ, ಕಾರ್ಬನ್ ಟು ನೈಟ್ರೋಜನ್ ರೇಷ್ಯೋ, ಒಳ್ಳೆ ಸೆಟ್ಟಾದ ಕಂಪೋಸ್ಟ್ ಹಾಕಬೇಕು. ಎಲ್ಲಿ ತನಕ ಹಾಕಬೇಕಂತ ಹೇಳಿದರೆ ಮಣ್ಣಿಂದು ಆರ್ಗ್ಯಾನಿಕ್ ಹ್ಯೂಮಸ್ ಅಂದರೆ ಸಾವಯವ ಇಂಗಾಲ 5 ಮೇಲೆ ಕ್ರಾಸ್ ಆದ ನಂತರ ಕಂಪೋಸ್ಟ್ ಹಾಕುವ ಅವಶ್ಯಕತೆ ಇಲ್ಲ. ನಂತರ ನಾವು ಜೀವಾಮೃತದಲ್ಲೇ ಕೃಷಿಯನ್ನು ಸೆಟ್ ಮಾಡ್ಬೋದು. ಅಲ್ಲಿ ತನಕ ಕಂಪೋಸ್ಟ್ ಹಾಕಲೇಬೇಕು. ಕೆಲವೊಬ್ರು ಹೇಳ್ತಾರೆ ಬರೀ ಜೀವಾಮೃತದಲ್ಲಿ ಎಲ್ಲ ನಡೆಯುತ್ತೆ. ನಡೆಯಲ್ಲ. ಜೀವಾಮೃತ ನಡೆಯುವುದು ಹೇಗೆ, ನಮ್ಮ ಮಣ್ಣಿನ ಆರ್ಗ್ಯಾನಿಕ್ ಹ್ಯೂಮಸ್ 5 ಮೇಲೆ ಕ್ರಾಸ್ ಆದರೆ ಜೀವಾಮೃತದಲ್ಲಿ ನಡೆಯುತ್ತೆ. ಆವಾಗ ನೈಸರ್ಗಿಕ ಕೃಷಿ ಸುಲಭದಲ್ಲಿ ಆಗುತ್ತೆ. ಅಲ್ಲಿ ತನಕ ನಾವು ಸರ್ಕಸ್ ಮಾಡಬೇಕು.
0: ಅಂದ್ರೆ ಈಗ 5 ಹೆಚ್ಚಾಗಬೇಕು ಅಂತ, ಈ 5 ಭರಿಸೋದು ಹೇಗೆ?
1: ಅದು ನಮ್ಮ ಕಂಪೋಸ್ಟ್ ನ ಮೂಲಕ.
0: ಅಂದ್ರೆ ಅದು ಎಂತ ವ್ಯತ್ಯಾಸ ಈಗ ಸಾಮಾನ್ಯ ಮಾಡುವ ಕಾಂಪೋಸ್ಟ್ ನೀವು ಮಾಡುವಂತ ಅದಕ್ಕೆ ಏನು ವ್ಯತ್ಯಾಸ?
1: ಮಾಡುವ ಕಂಪೋಸ್ಟ್ ಅಂತ ಹೇಳಿ ಇದು ಕಂಪೋಸ್ಟ್ ನಾನೀಗ ರಿಸರ್ಚ್ ಮಾಡ್ತಾ ಇದ್ದೇನೆ. ಒಂದು ಕೇರಳದ ಕ್ವಾಯರ್ ಬೋರ್ಡ್ನವರು ಮಾಡಿದಂತ ಕ್ವಾಯರ್ ಪಿತ್ ಕಂಪೋಸ್ಟ್, ಅದಕ್ಕೆ ಅಂದ್ರೆ ಅದು ಸ್ವಲ್ಪ ಹೈಬ್ರಿಡ್ ತರ, ಅಂದ್ರೆ ಸ್ವಲ್ಪ ಕೆಮಿಕಲ್ ಹಾಕ್ತಾರೆ, ಆದ್ರೂ ಒಂಥರ ಸೈಂಟಿಫಿಕ್ ಕಂಪೋಸ್ಟ್. ಇನ್ನೊಂದು ಸ್ವಲ್ಪ ಕಷ್ಟ, ನಾಡೆಪ್ ಕಂಪೋಸ್ಟ್. ಮಹಾರಾಷ್ಟ್ರದ ಮೇತರ್, ಮಹಾರಾಷ್ಟ್ರದ ನಾರಾಯಣ ಪಾಂಡೆ ಅಂತ ಅವರು ಇದು ಮಾಡಿದಂತ ನಾಡೆಪ್ ಅಂತ. ನಾಡೆಪ್ ಅಂದ್ರೆ ನಾಡೆಪ್ ಕಾಕ, ಅಂದ್ರೆ ಅವರು ನಾರಾಯಣ ಪಾಂಡೆ ಅವನು ನಾಡೆಪ್ ಕಾಕ ಅಂತ ಹೇಳೋದು. ಮಹಾರಾಷ್ಟ್ರ

0: ಅದ ಕೃಷಿಕ ಅವರು ಮಾಡಿದಂಥ ಕಂಪೋಸ್ಟ್. ಅದಂದ್ರೆ ಏನು ಗೊತ್ತಾ, ಇಲ್ಲದ್ರೆ ಕಂಪೋಸ್ಟಲ್ಲಿ ಎರಡು ರೀತಿ ಇದೆ, ಎರೋಬಿಕ್ ಮತ್ತು ಅನೇರೋಬಿಕ್, ಗಾಳಿಯಾಡುವ ಮತ್ತು ಗಾಳಿಯಾಡದ. ಇವರು ಗಾಳಿಯಾಡುವ ರೀತಿ ಮಾಡಿದ್ದು, ಅದಕ್ಕೆ ಗಾಳಿಯಾಡುವ ರೀತಿ ಆದರೆ ಇದು ತಿಂಗಳಿಗೊಮ್ಮೆ ನಮ್ಮ ಕೊಟ್ಟು ಹಾಕಿ ಅಂದರೆ ಅದನ್ನು ತಿರುಗಿಸಿ ಮಿಕ್ಸ್ ಮಾಡಬೇಕು. ಅದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಇವರು ಲೇಯರ್ ಬೈ ಲೇಯರ್ ಮಾಡಿದ್ದು. ನಂತರ ಮಾಡುವಾಗ ಅದಕ್ಕೆ ಸರೌಂಡಿಂಗ್ ಗೋಡೆಯನ್ನು ಎಡೆಗೆ ಎಡೆಗೆ ಗ್ಯಾಪ್ ಕೊಡ್ತಾರೆ, ಗಾಳಿಯ ಗ್ಯಾಪ್ ಕೊಡ್ತಾರೆ, ಗಾಳಿ ಆಡಲಿಕ್ಕೆ ಗ್ಯಾಪ್. ಬೇಕಾದ್ರೆ ನೀವು ಒಂದು ಎಡೆಗೊಂದು ಪಿ ವಿ ಸಿ ಪೈಪನ್ನು ತುರುಗಿಸಿ ತೂತು ಹಾಕಿ ಬಿಡ್ಬೋದು, ಅಂದರೆ ಗಾಳಿ ಹೋಗ್ತಾ ಇರುವಾಗ ಮಾಡ್ಬೋದು. ಇದನ್ನು ಹಾಕೋದು ಹೇಗೆಂದರೆ, ನಾಡೆಪ್ಪಲ್ಲಿ ಒಂದು 27 kg ಒಣ ಡ್ರೈ ಮ್ಯಾಟರ್ ಯಾವುದು ಆಗುತ್ತೆ, ನಿಮ್ಮದು ಅಡಿಕೆ ಸಿಪ್ಪೆ ಲೆಗ್ನಿನ್ ಇರುವಂಥದ್ದು ಇಲ್ಲದ್ದು ಯಾವುದು ಆಗುತ್ತೆ, ಡ್ರೈ ಮ್ಯಾಟರ್ ಹಾಕಬೇಕು. ಅದಕ್ಕೆ 18 kg ಹಸಿ. ಹಸಿ ಬೆಸ್ಟ್ ನಾವು ಪ್ರಿಫರಬ್ ಮಾಡೋದು, ಅಂದರೆ ನಾವು ಆಯ್ಕೆ ಮಾಡುವಂಥದ್ದು, ಅಂದ್ರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂತ, ಸಾರಜನಕ ಸ್ಥಿರೀಕರಣ ಮಾಡುವಂತ ಹಸಿ ಇದ್ರೆ ಒಳ್ಳೇದು, ಇಲ್ಲದ್ರೆ ಆಗುತ್ತೆ ಆದ್ರೆ ಇದ್ರೆ ಒಳ್ಳೇದು ಅಂತ. ನಂತರ 5 kg ಯಾವ್ದಾದ್ರು ನೈಟ್ರೋಜನ್ ಸೋರ್ಸ್, ಅಂದ್ರೆ ಸಾರಜನಕದ ಮೂಲ. ನಾವು ನೈಟ್ರೋಜನ್ ಸೋರ್ಸ್ ಪ್ರಿಫರ್ ಮಾಡೋದು ಸೆಗಣಿ, ಕೋಳಿ ಗೊಬ್ಬರ ಅಥವಾ ಬೇರೆ ಯಾವುದು ಮೂಲವೂ ಆಗುತ್ತೆ, ಅಂದ್ರೆ ಪ್ರಾಣಿಗಳ ಮಲ. ನಂತರ 50 kg ಅದು ಮಣ್ಣು, ಅಂದ್ರೆ ಪೋಷಕಾಂಶ ಕೆಮಿಕಲ್ ಇಲ್ಲದ ಮಣ್ಣು. ಅದು ಬಫರ್ ಆಗಿ ಯೂಸ್ ಅಂದರೆ ಸ್ಲೋ, ಮಣ್ಣು ಹಾಕಿದರೆ ಕಂಪೋಸ್ಟ್ ಪ್ರೊಸೆಸ್ ಸ್ಲೋ ಆಗುತ್ತೆ, ಆದರೆ ಸ್ವಲ್ಪ ಪವರ್ಫುಲ್ ಆಗುತ್ತೆ, 30 days ಆಗುತ್ತೆ, 90 days ಆಗುತ್ತೆ. ಆದರೆ ಕಂಪೋಸ್ಟ್ ಪವರ್ಫುಲ್ ಆಗುತ್ತೆ, ತಿರುಗಿ ಅದಕ್ಕೆ ಬೇರೆ ಇದನ್ನು ಹಾಕೋದು ಬೇಡ. ಈ ಥರ ಮಾಡಿ ಬೇಕಾದ ಒಂದು ಲೇಯರ್ಗೆ ರಾಕ್ ಫಾಸ್ಫೇಟ್ ಹಾಕಿ, ನಂತರ ಅದು ಒಂದು ಲೇಯರ್ ಅಂತ 30 layer ಹಾಕ್ಬೋದು, ಕಡಿಮೆ ಹಾಕ್ಬೋದು, 30 layerಗಿಂತ ಮೇಲೆ ಬೇಡ. ಇದು ಆರೋಬಿಕ್ ಇದೆ. ಈ ಥರ ಕಂಪೋಸ್ಟ್ ಮಾಡಿ ನೀರು ಹಾಕ್ತಾ ಇರಬೇಕು. ಅದು ಹೇಳಿದೆ, 5 kg ಸೆಗಣಿ ನೀರು ಹಾಕಿ ಹಾಕಬೇಕು. ಬೇಕಾದ್ರೆ ಎಡಗಡೆಗೆ ಜೀವಾಮೃತವು ನಾವು ಕೊಡ್ಬೋದು, ಹಾಗಾದ್ರೆ ಪವರ್ಫುಲ್ ಆಗುತ್ತೆ. ಇದು ಸಾಧಾರಣ 45-90 days ಕಂಪೋಸ್ಟ್ ಸೆಟ್ ಆಗುತ್ತೆ. ಮಣ್ಣು ಜಾಸ್ತಿ ಆಗಿದ್ರೆ ಸ್ವಲ್ಪ ಕಂಪೋಸ್ಟ್ ಸ್ಲೋ ಆಗುತ್ತೆ, ಅದು ಬಫರ್ ಆದ್ರಿಂದ.
1: ನೀವು ಎರಡು ಸಹ ಮಾಡ್ತೀರಾ, ಏರೋಬಿಕ್ ಮತ್ತೆ ಅನಾರೋಬಿಕ್?
0: ಇಲ್ಲ, ಇದು ಈ ತರದ ಮಾತ್ರ, ಗಾಳಿ ಆಡುವ ರೀತಿಯದ್ದು ಮಾತ್ರ, ಅನಾರೋಬಿಕ್ ಮಾಡಲ್ಲ.
1: ನೀವು ಈಗ ಹೇಳಿದ ಅದೇ ರೀತಿಯಲ್ಲಿ ಮಾಡ್ತೀರಾ?
0: ಇನ್ನೊಂದು ರೀತಿ, ಸದ್ಯಕ್ಕೆ ಸ್ವಲ್ಪ ಫಾಸ್ಟ್ ಆಗಬೇಕಾದ್ರೆ, ಈಗ ಈ ನರ್ಸರಿ ಪ್ರಿಪರೇಷನ್ಗೆ ಸ್ವಲ್ಪ ನಾರಿನಂಶ ಜಾಸ್ತಿ ಬೇಕು, ಆಗ ನಾವು ಸ್ವಲ್ಪ ನಮಗೆ ಕಡಿಮೆ ಖರ್ಚು, ಅಂದರೆ ಇದು ಸ್ವಲ್ಪ ಖರ್ಚು ಜಾಸ್ತಿ. ನಾಡೆ ನಿಮ್ಗೆ ಸ್ವಂತ ಕೃಷಿ ಇದ್ರೆ ಪವರ್ಫುಲ್ ಆಗಿ ಆಗುತ್ತೆ. ಅಂದರೆ ಈ ಸ್ವಲ್ಪ ಒಂದು ಚಿಕ್ಕ ಹಸಿರೆಲೆ ಗೊಬ್ಬರಕ್ಕೆ ತೋಟ ಇರಬೇಕು, ಯಾವುದು ಈಗ ನಾನು ಹೇಳಿದ ಗ್ಲಿಟರ್ ಸೀಡ್ ಇದೆಲ್ಲ. ಇದಕ್ಕೆ ಇನ್ನೊಂದು ಕೇರಳ ಕ್ವಾಯರ್ ಬೋರ್ಡಿನವರದ್ದು ಕ್ವಾಯರ್ ಪಿತ್ ಕಂಪೋಸ್ಟ್, ಅಥವಾ ನಮ್ಮ IHR ಬೆಂಗಳೂರು ಅವರು ಕೂಡ ಮಾಡಿದ್ದಾರೆ. ಅದೇನಂತ ಅಂದರೆ, ನೀವು ಒಂದು ಬೆಡ್ ಲೆಗ್ನಿನ್ ಇರುವಂಥ, ಲೆಗ್ನಿನ್ ಡಿಗ್ರೇಡ್ ಆಗದ್ದು, ಈ ಲೆಗ್ನಿನ್ ಅಂದರೆ ಒಂದು ನಾರಿನಂಶ, ಯಾವುದೇ ತೆಂಗು ಅಡಿಕೆ ಇದರಲ್ಲಿ ಇರುವಂಥ ಫೈಬರ್ಗೆ ಲೆಗ್ನಿನ್ ಅಂತ ಹೇಳೋದು. ಅದರದ್ದೊಂದು ಸ್ವಭಾವ ಉಂಟು, ಅದು ಎಲ್ಲಿಗೆ ಈಗ ಸಸ್ಯಗಳ ಹತ್ತಿರ ಹೋದರೂ ಯಾವುದರಲ್ಲಾದರೂ ನಿಮಗೆ ಪೋಷಕಾಂಶ ಸಿಕ್ತಿದ್ರೆ ಅದನ್ನು ಹೀರಿಕೊಳ್ಳುತ್ತೆ, ಹೀರಿಕೊಂಡು ಅದು ಕೊಳಿಲಿಕ್ಕೆ ಅದು ಕಂಪೋಸ್ಟ್ ಆಗಲಿಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಯಾವುದು ಲೆಗ್ನಿನ್, ಅದಕ್ಕೆ ಯಾವಾಗಲೂ ಲೆಗ್ನಿನ್ ಇರುವುದನ್ನು ನಾವು ನೇರ ಹಾಕಬಾರ್ದು ಬುಡಕ್ಕೆ, ಅದನ್ನು ಕಂಪೋಸ್ಟ್ ಮಾಡಿ ಹಾಕಬೇಕು. ಇಲ್ಲದ್ರೆ ಗಿಡಗಳು ಅದರ ನ್ಯೂಟ್ರಿಯಂಟನ್ನು ಇದು ಹೇಳಿಕೊಳ್ಳುತ್ತೆ, ಅದರ ಫುಡ್ಡನ್ನು ಇದು ತಗೊಳ್ಳುತ್ತೆ. ಆದ್ದರಿಂದ ಲೆಗ್ನಿನ್ ಮೆಟೀರಿಯಲ್ ಇಸ್ ಅದು ಒಳ್ಳೆಯ ಮೆಟೀರಿಯಲ್ ಕಂಪೋಸ್ಟ್ ಮಾಡಿದರೆ. ಅದರದ್ದು 30 ಇರುತ್ತೆ ಅದರ ನಂಬರ್, ಅದನ್ನು 5 ತರಿಸ್ಬೇಕು ಕಂಪೋಸ್ಟ್ ಮಾಡಿ. ಅದು ಹೇಗೆ ಅಂದರೆ, ಒಂದು ಲೇಯರ್ ಫುಲ್ಲು ಅದನ್ನು ಪ್ಲೇನ್ ಲೆಗ್ನಿನನ್ನು ಪುಡಿ ಮಾಡಿ ಅದನ್ನು ಹಾಕಬೇಕು. ಅದರ ಮೇಲೆ ಒಂದು ಅಣಬೆ ಇರುತ್ತೆ, ಅದು ಮಶ್ರೂಮ್ ಜಾತಿಗೆ ಸೇರಿದ, ಅದನ್ನು ಫ್ಲೂರೋಟಸ್ ಅಂತ ಒಂದು ಸ್ಪೀಸಿಸ್ ಇರುತ್ತೆ, ಅದಕ್ಕೆ ಸೇರಿದ ಅಣಬೆ. ಅದು ಈ ಲೆಗ್ನಿನನ್ನು ಬೇಗ ಡಿಗ್ರೇಡ್ ಮಾಡುತ್ತೆ. ಅಂದರೆ ಏನು ಗೊತ್ತಾ, ಎಲ್ಲಾದರೂ ಕಂಪೋಸ್ಟ್ ಆಗ್ತಿದ್ದರೆ ಅದರ ಮೊದಲ ಸಿಂಬಲ್ ಅಂದರೆ ಅಲ್ಲಿ ಅಣಬೆ ಹುಟ್ಟಲಿಕ್ಕೆ ಶುರುವಾಗುತ್ತೆ. ಯಾವಾಗ ಅಣಬೆ ಹುಟ್ಟಲಿಕ್ಕೆ ಅಣಬೆ ಕಾಣಲಿಕ್ಕೆ ಶುರುವಾಗುತ್ತೋ, ಹಾಗೆ ನಮ್ಗೆ ತಿಳ್ಕೊಳ್ಬೇಕು ಅಲ್ಲಿ ಕಂಪೋಸ್ಟ್ ನಡೀಲಿಕ್ಕೆ ಶುರುವಾಗಿದೆ ಅಂತ. ಆ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಅಣಬೆಯಿಂದ. ಈ ಫ್ಲೋರೋಟಸ್ ಇದು ಲೆಗ್ನಿನ್ ಇರು ಅಲ್ಲಿ ಅದನ್ನು ಡಿಕೆ ಮಾಡಲಿಕ್ಕೆ ಅದು ಪ್ರಮುಖ ಪಾತ್ರ. ಯಾವುದು ಫ್ಲೋರೋಟಸ್ ಮಶ್ರೂಮ್, ಅದರ ಎಕ್ಸ್ಟ್ರಾಕ್ಟ್ IHR ಕೊಡ್ತಾರೆ, ಆ ಥರ ಅದು ಕೊಡ್ತಾರೆ, ಅಥವಾ ಅದರದ್ದು ಬೀಜ ಕೊಡ್ತಾರೆ ಯಾರು CPCR, ಈಗ ನಾನು ತಗೊಂಡು CPCR, ಇಲ್ಲಾಂದರೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿಂದನೂ ನಾನು ತಗೊಳ್ತೇನೆ. ಅದನ್ನು ಹರಡಬೇಕು ಫಸ್ಟ್ ಲೇಯರ್, ನಂತರ ಅದಕ್ಕೆ ಅಂದರೆ ತೇವಾಂಶ ಇರಬೇಕು. ತಿರುಗಿ ಇನ್ನೊಂದು ಲೇಬರ್ ಪ್ಲೇನ್ ಹುಡಿ ಮಾಡಿದ ಕ್ವಾರ್ಪಿತನ್ನು ಹರಡಬೇಕು, ಅದರ ಮೇಲೆ ಇನ್ನೊಂದು ನೈಟ್ರೋಜನ್ ಸೋರ್ಸ್. ಆ ಥರ 2-3 layer ಮಾಡ್ಬೋದು. ನೀರಿನ ಪಸೆ ಇರಬೇಕು, ಕ್ಲೋಸ್ ಮಾಡಿರಬೇಕು, ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು, ಜಾಸ್ತಿ ನೀರು ಡೈರೆಕ್ಟ್ ನೀರು ಬೀಳಬಾರ್ದು, ನೀರು ಬಿದ್ದರೆ ಅದರೆಲ್ಲ ಡೈಲ್ಯೂಟ್ ಆಗುತ್ತೆ. ಅರ್ಥ ಆಯ್ತಾ? ಆ ಥರ ಇದು ಮಾಡುವಾಗ ಅಲ್ಲಿ ನೈಟ್ರೋಜನ್ ಇರುತ್ತೆ, ನಂತರ ಲೆಗ್ನಿನ್ ಇದು ಡಿಗ್ರೇಡ್ ಆಗಿರುತ್ತೆ, ರಿಚ್ ಆದ ಕಂಪೋಸ್ಟ್ ಆಗುತ್ತೆ.
1: ಯಾವುದರಲ್ಲಿ ನೀವು ಮಾಡೋದು?
0: ಇದೊಂದು ನೆಲದಲ್ಲೂ ಮಾಡ್ಬೋದು, ಬೆಡ್ಡಲ್ಲೂ ಮಾಡ್ಬೋದು. ತುಂಬ ಎತ್ತರ ಬೆಡ್, ಅದನ್ನು 1.5 feet ಬರುತ್ತೆ. ಇದನ್ನು ಹಾಗೆ ಒಂದು ತಿಂಗಳ ಆದ್ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು.
1: ಎಷ್ಟು ಸಮಯದಲ್ಲಿ ಇದು ತಯಾರಾಗ್ತದೆ?
0: ಇದನ್ನು 45-60 days ತಯಾರಾಗುತ್ತೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ಮಾಡುವ ಇದಕ್ಕಿಂತ ಇದು ಯಾವ

0: ರೀತಿಯಲ್ಲಿ ವಿಭಿನ್ನ ಅಂತ ನಿಮಗೆ ಅನಿಸಿದೆ?
1: ಭಿನ್ನ ಅಂದರೆ ಇದರಲ್ಲಿ ನಾನು ಟೆಸ್ಟ್ ಮಾಡಿದ್ದೇನೆ, ಸಿ ಎನ್ ರೇಷಸ್ ಟೆಸ್ಟ್ ಆಗಿರುತ್ತೆ ಗಿಡ ಸರಿ, ಸಿ ಎನ್ ರೇಷೋ ಇಂಗಾಲ ಮತ್ತು ಸಾರಜನಕ ಅದರ ಅನುಪಾತ 20:1 ಒಳಗೆ ಬಂದಿರಬೇಕು. 20 ಇಂಗಾಲಕ್ಕೆ 1 ಸಾರಜನಕ ಆ ಥರ ಅಂದರೆ ನೈಟ್ರೋಜನ್ ಬಂದಿದ್ದರೆ ಇದು ಸೆಟ್ ಆಗಿರುತ್ತೆ. ಇದರಲ್ಲಿ ಏನು ಗೊತ್ತೆ, ನಾವೀಗ ಇದರಲ್ಲಿ ಪಿ ಎಚ್ ಇನ್ ಸಮಸ್ಯೆ ಬರುತ್ತೆ ಎರೆಹುಳ ಗೊಬ್ಬರದಲ್ಲಿ. ಅದು ನಮಗೆ ಕಾಳು ಮೆಣಸಿಗೆ ಹಾಕುವಾಗ ಈ ಕಾಳು ಮೆಣಸು ಭಾರಿ ಸೆನ್ಸಿಟಿವ್ ಸೂಕ್ಷ್ಮ, ಇಲ್ಲಿ ಪಿ ಎಚ್ 5.5 ಮೇಲೆ ಬಂದಿರಬೇಕು, ಆ 7 ಒಳಗೆ ಬಂದಿರು. ಅದಕ್ಕಿಂತ ಆ ಕಡೆ ಹೋದರೆ ನ್ಯೂಟ್ರೆಂಟ್ ಎಲ್ಲ ಅಬ್ಸಾರ್ಬ್ ಆಗಲ್ಲ, ಬೇರೆ ಬೇರೆ ಸಮಸ್ಯೆ ಬರುತ್ತೆ. ಈ ಕಂಪೋಸ್ಟಲ್ಲಿ ಆ ಸಮಸ್ಯೆ ಬರಲ್ಲ, ಕ್ವೈರ್ ಪಿತ್ತು ನಾನು ನೋಡಿದ್ದೇನೆ. ಅಂದರೆ ಟೆಸ್ಟಿಗೆ ಕಳಿಸ್ತೇನೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ, ನಾನು ಪ್ರತಿ ಬಚನ ಟೆಸ್ಟಿಗೆ ಕಳಿಸ್ತೇನೆ. ಅದೇ ರೀತಿ ಈಗ ಎರೆಹುಳ ಗೊಬ್ಬರ ಅಂತ ಮಾಡ್ತೇವೆ, ಅದರಲ್ಲಿ ನನಗೆ ಪಿ ಎಚ್ ಸಮಸ್ಯೆ ಬಂದಿತ್ತೆ ಇತ್ತು. ಅಂದರೆ ನಾನು 2-3 ನಂದು ಮಾಡಿದ ರೀತಿ ಏನೋ ಆಗಿರ್ಬೋದು ಗೊತ್ತಿಲ್ಲ, ನನಗೆ ಪಿ ಎಚ್ ಟೆಸ್ಟ್ ಸಮಸ್ಯೆ ಬಂತು. ಆದ್ದರಿಂದ ನಾನು ಅದನ್ನು ಪ್ರಿಫರ್ ಮಾಡೋದಿಲ್ಲ, ಯಾಕಂದರೆ ನರ್ಸರಿಗೆ ಕಾಳು ಮೆಣಸು ನರ್ಸರಿಗೆ ಪ್ರಿಫರ್ ಮಾಡೋದು, ಬಾಕಿದಕ್ಕೆ ತರಕಾರಿಗೆ ಓಕೆ. ಯಾಕಂದರೆ ಇಲ್ಲಿ ಕಾಳು ಮೆಣಸು ಭಾರಿ ಸೂಕ್ಷ್ಮ, ಏನು ಸ್ವಲ್ಪ ತಪ್ಪಿದ್ದರೆ ಬೇರೆ ಬೇರೆ ರೋಗ ಬರುತ್ತೆ, ತುಂಬ ಸೂಕ್ಷ್ಮವಾಗಿ ಅದನ್ನು ಬೇರಿಗೆ ಬರುತ್ತೆ, ಮತ್ತು ಅದೊಂಥರ ಎಲೆಗೂ ಸಮಸ್ಯೆ ಬರುತ್ತೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಅಂದರೆ ಡೀಲ್ ಮಾಡಬೇಕಾಗುತ್ತೆ ಕಾಳು ಮೆಣಸು. ಆದ್ದರಿಂದ ನಮ್ಗೆ ತುಂಬ ಕ್ಲಾರಿಟಿ ಬೇಕು ಕಂಪೋಸ್ಟ್ ವಿಷಯದಲ್ಲಿ, ಕಾಳು ಮೆಣಸು ನರ್ಸರಿ ಮಾಡೋಕ್ಕೂ ತುಂಬ ಕ್ಲಾರಿಟಿ ಬೇಕು.
0: ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ಕಂಪೋಸ್ಟನ್ನು?
1: ನಾನು ಕಾಳು ಮೆಣಸು ನರ್ಸರಿ ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದೇನೆ, ಆದ್ದರಿಂದ ಕಂಪೋಸ್ಟು ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದೇನೆ. ಈಗ ಯಾರಿಗೂ ಸೇಲ್ ಮಾಡ್ತಾ ಇಲ್ಲ, ಸೇಲ್ ಮಾಡಲಿಕ್ಕೆ ನನಗೆ ಇಷ್ಟು ಬೇಕಷ್ಟೇ. ಅದಕ್ಕೆ ಬೇಕಾದ ಲಭ್ಯ ಆ ಒಂದು ಲೇಬರ್ಸ್ ಎಲ್ಲ ಸಿಕ್ಕಿದ ಮೇಲೆ ದೊಡ್ಡ ಮಟ್ಟಿಗೆ ಹೊರಟ ಪ್ಲಾನ್ ಉಂಟು. ಸದ್ಯಕ್ಕೆ ನರ್ಸರಿ ಮಾತ್ರ ದೊಡ್ಡ ಮಟ್ಟಿಗೆ ಮಾಡ್ತಾರೆ.
0: ಅಂದರೆ ನೀವು ಎಷ್ಟು ದಿವಸಗಳಿಗೊಮ್ಮೆ ಇದನ್ನು ಹಾಕಬೇಕಾಗ್ತದೆ?
1: ಅಂದರೆ ನನಗೆ ನರ್ಸರಿಗೆ ಬೆಡ್ಡಿಗೆ ಬೇಕಾದಷ್ಟು ಮಾತ್ರ ಕಂಪೋಸ್ಟ್ ಮಾಡ್ತಾ ಇದ್ದೇನೆ. ನಾನು ಇನ್ನು ಬೇರೆ ಬೇರೆ ಬೆಡ್ ಮಾಡ್ತಾ ಇದ್ದೇನೆ, ಹಾಗೇನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೇನೆ. ಅದು ನಂಗೆ ಸಾಕಾಗ್ತದೆ, ನಂಗೆ ಪ್ಲಾನ್ ದೊಡ್ಡದಾಗ್ತಾ ಹೋಗ್ತಾ ಉಂಟು.
0: ಇವಾಗ ನೀವು ಕಂಪೋಸ್ಟ್ ಅನ್ನು ಮಾಡ್ತೀರಲ್ಲ, ಅದು ಸಾಮಾನ್ಯ ರೆಡಿ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ?
1: ನನಗೊಂದು 60 ನಾನೊಂದು 70 ದಿವಸ ಇಡುತ್ತೇನೆ ಮಿನಿಮಮ್. 60 ಅವರು ಹೇಳೋದು, 80 ದಿವಸ ಇಡು. ನಂದು ಇನ್ನೊಂದು 10 ಬೆಡ್ ಮೇಲೆ ಇದೆ, ಟನ್ ಗಟ್ಟಲೆ ಮಾಡ್ತಾ ಇದ್ದೇನೆ, ಒಂದು 30-40 ಟನ್ನು ಆ ಥರ.
0: ಇದಕ್ಕೆ ಸೇರಿಸುವುದು ಇಷ್ಟು ಮಾತ್ರ ಅಥವಾ ಬೇರೆ ಇನ್ನೇನಾದರೂ ಸೇರಿಸ್ತೀರಾ?
1: ಇನ್ನೊಂದು ಮೆಥಡ್ ಇದೆ, ಫಿಶ್ ಅಮೈನೋ ಆಸಿಡ್ ಅಂತ. ಅದು ನನಗೆ ಅಂದರೆ ನಾನು CPCR ಜೊತೆ ಕನೆಕ್ಟ್ ಆಗಿದ್ದೆ ಒಂದು 2-3 ವರ್ಷದಿಂದ. ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ಈಗ ನರ್ಸರಿ ಮಾಡುವ ಮೊದಲು ತುಂಬ ನನಗೆ ಬೆಂಜಮಿನ್ ಸರ್ ಆಗಲಿ ಎಲ್ಲರೂ ಭಾರಿ ಹೆಲ್ಪ್ ಮಾಡಿ, ಸೈಂಟಿಸ್ಟ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಫಿಶ್ ಅಮೈನೋ ಆಸಿಡ್ ಅಂದರೆ 10 kg ಮೀನು ತಗೊಂಡ್ರೆ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಆ ಮೀನು ಎಷ್ಟೇ ಎಲುಬು ಏನಿರಲಿ ಅದು ಕಂಪ್ಲೀಟ್ ಲಿಕ್ವಿಡ್ ಆಗುತ್ತೆ.
0: ಇಡೀ ಮೀನೆಯ
1: ಅಲ್ಲಿ ವೇಸ್ಟ್ ಮೀನು ಸಿಗುತ್ತಲ್ಲ ಬಂದರುಗಳು, ಅದನ್ನು ಹಾಕಬೇಕು. ಅದು ಕಂಪ್ಲೀಟ್ ಲಿಕ್ವಿಡ್ ಆಗುತ್ತೆ. ಆ ಕಂಪ್ಲೀಟ್ ಲಿಕ್ವಿಡನ್ನು ಲೀಟ್ರಿಗೆ 2 gram ಥರ ನಿಮ್ಮ ತರಕಾರಿ ಇದಕ್ಕೆಲ್ಲ ಸ್ಪ್ರೇ ಮಾಡಿದರೆ ಅದು ಬೂಸ್ಟ್ ಆಗಿ ಕೆಲಸ ಮಾಡುತ್ತೆ, ಒಳ್ಳೆಯ ರೀತಿಯಲ್ಲಿ ಹೋಗುತ್ತೆ. ಅದು ಒಂದು ಪ್ರೋಟೀನ್ ಸೋರ್ಸ್, ನಮ್ಗೆ ಶರೀರಕ್ಕೂ ಪ್ರೋಟೀನ್ ಬೇಕು, ಸಸ್ಯಗಳಿಗೂ ಪ್ರೋಟೀನ್ ನೈಟ್ರೋಜನ್ ಬೇಕು.
0: ಇಡೀ ಸಸ್ಯಕ್ಕೆ ಸ್ಪ್ರೇ ಮಾಡಬೇಕು,
1: ಇಡೀ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಮತ್ತೊಂದು ಕೆಲವೊಬ್ಬರು ಹೇಳ್ತಾರೆ ಈ ಜೀವಾಮೃತ, ಜೀವಾಮೃತ ನಂದು ಭಾರಿ ಅಂದರೆ ನನಗೊಂದು ಬೂಸ್ಟ್ ಇದ್ದಾಗೆ. ಜೀವಾಮೃತದಲ್ಲಿ ಎಲ್ಲ ಇರಲ್ಲ, ಎಲ್ಲರೂ ನಾವು ಕಾಳು ಮೆಣಸು ಕೃಷಿಗೆ ಹೊರಡುವಾಗ ನಮ್ಮನ್ನು ಹೆದರಿಸುವುದೇ ವೈರಸ್ ವೈರಸ್ ಅಂತ. ವೈರಸ್ ಅಲ್ಲ, ನಾವು ಮಣ್ಣನ್ನು ಅರಿತಿರಬೇಕು. ಮಣ್ಣನ್ನು ಅರಿತಿರುವುದಂದರೆ ಆರ್ಗ್ಯಾನಿಕ್ ಹ್ಯೂಮಸ್ ಯಥೇಚ್ಛವಾಗಿರಬೇಕು, ಅದಕ್ಕೆ ಬೇಕಾದ ಕೆಲಸ ಮಾಡಬೇಕು. ಈಗ ಯಾವುದೇ ಕಾಳು ಮೆಣಸು ಕೃಷಿ ಮಾಡುವ ಮೊದಲು ನೇರ ಹೋಗಿ ನಾಟಿ ಮಾಡೋದಲ್ಲ, ಆರ್ಗ್ಯಾನಿಕ್ ಹ್ಯೂಮಸ್ಸನ್ನು ಎರಡರ ಮೇಲೆ ಕ್ರಾಸ್ ಮಾಡಬೇಕು. ಹೇಗೆ ಕ್ರಾಸ್ ಮಾಡೋದು? ಹಸಿರುಳೆ ಗೊಬ್ಬರ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ನಾನು ಯಾಕೆ ಹೇಳೋದಂದರೆ ಈಗ ನನ್ನಿಂದ ತುಂಬ ಜನ ಗಿಡ ತಗೊಂಡು ಹೋಗ್ತಾರೆ, ಸುಮ್ಮನೆ ಇದ್ದ ಮಣ್ಣನ್ನು ಎತ್ತರ ಮಾಡಿ ಗಿಡ ನೆಡೋದು, ಅದಲ್ಲ. ಯಾವುದೇ ಒಂದು ಗಿಡ ನೆಡುವುದಕ್ಕಿಂತ ಮೊದಲು 6 ಮೊದಲು ಭೂಮಿ ತಯಾರಿ ಮಾಡಬೇಕು. ಯಾರೂ ಮಾಡಲ್ಲ. ನಾನಿನ್ನೊಂದು ನಂದೇ ಒಂದು ವೆಬ್ಸೈಟ್ ಎಲ್ಲ ಮಾಡ್ತಾ ಇದ್ದೇನೆ, ಅದರಲ್ಲಿ ನಾನು ಕ್ಲಿಯರಾಗಿ ಹೇಳ್ತೇನೆ. ಕೃಷಿ ಮಾಡೋದಂದರೆ ಅದಕ್ಕಿಂತ ಮೊದಲು ಭೂಮಿ ತಯಾರಿ ಮಾಡಬೇಕು. ಆರ್ಗ್ಯಾನಿಕ್ ಹ್ಯೂಮಸ್ ಎರಡರ ಒಳಗಿದ್ದರೆ ಕೃಷಿಯನ್ನು ಕೆಮಿಕಲ್ ಫ್ಯಾಕ್ಟ್ರಿ ಮಾಡಬೇಕು. ಎಷ್ಟು ಸರ್ಕಸ್ ಮಾಡಿದರೂ ಕೃಷಿ ಸುಲಭ ಇಲ್ಲ. ಕೃಷಿಯನ್ನು ಅರಿಯದಿದ್ದರೆ ಕೃಷಿಯ ಕಾನ್ಸೆಪ್ಟ್ ಅಂದರೆ, ಈಗೊಬ್ಬರು MBBS ಹುಡುಗ ಸರ್ಜನ್ ಆಗ್ತಾನೆ, ಸರ್ಜನ್ ಆಗಬೇಕಿದ್ದರೆ 7-8 ವರ್ಷ 4 ವರ್ಷ ನಾರ್ಮಲ್ MBBS ತುಂಬ ವರ್ಷ ಥಿಯರಿ ಕಲ್ತಿರ್ತಾನೆ. ಕೃಷಿ ಆಗಲ್ಲ, ಸೀದಾ ಬಂದು ಆಪರೇಷನ್ ಮಾಡೋರು ಸಮಸ್ಯೆ ಅದಿಲ್ಲಿ. ಕೃಷಿಗೂ ಒಂದು ಥಿಯರಿ ಇದೆ, ಆ ಥಿಯರಿನ ನಾವು ಆದಷ್ಟು ಕಲಿಬೇಕು, ಆವಾಗ ಸಮಸ್ಯೆ ಇಲ್ಲ. ಈಗ ಕಾಳು ಮೆಣಸು ಕೃಷಿಯು ನಾವು ಈಗ ಅಂದರೆ ರೋಗ ಬರ್ತೆ ಅಂತ ನಾವು ಹೇಳ್ತೇವೆ, ಯಾಕೆ ರೋಗ ಅಂತ ನಾವು ಸ್ಟಡಿ ಮಾಡಲ್ಲ, ಬಸಿಗಲ್ವೇ ಮಾಡಲ್ಲ. ಇಲ್ಲಿ 5 ನೀರು ನಿಲ್ಬಾರ್ದು, ಕಾಳು ಮೆಣಸಿಗೆ ನೀರು ನಿಲ್ಬಾರ್ದು, ಬಸಿದು ಹೋಗಬೇಕು. ಒಂದು ಬಸಿಗಲ್ವೇ ಬೇಕು, ನಂತರ ಬೆಡ್ ರೈಸ್ ಅಂದರೆ ಎತ್ತರ ಮಾಡಿ ನಂತರ ಅದಕ್ಕೆ ಮಣ್ಣನ್ನು ಆರ್ಗ್ಯಾನಿಕ್ ಹ್ಯೂಮಸ್ ಸೆಟ್ ಮಾಡೋದು. ಹೇಗೆ ಸೆಟ್ ಮಾಡೋದು? ಈಗ ನಾನು ಕೃಷಿಗೆ ಇಳಿದಾಗ ರೈತ ಸಂಪರ್ಕ ಕೇಂದ್ರ ಪ್ರತಿ ತಾಲೂಕಿಗೊಂದ್ರೆ ಆಗಿದೆ. ಅಲ್ಲಿ ಬೇಗಾದಷ್ಟು ಡಯಂಚ ಬರುತ್ತೆ, ಅಪ್ಸೆಣು ಬರುತ್ತೆ, ಅಪ್ಸೆಣ್ಣ ಸಣ್ಣೆಂಪು, ಬೇರೆ ಹಸುರೆಲ್ಲ ಗೊಬ್ಬರ ಬರುತ್ತೆ, ರಾಶಿಗಟ್ಟಲೆ ಇದೆ, ಯಾರೂ ತೆಗೆದುಕೊಳ್ಳುವುದಿಲ್ಲ.

0: ಅದನ್ನು ತಗೊಳ್ಬೇಕು. ಅದಕ್ಕೆ 80 ರೂಪಾಯಿ, ಇದಕ್ಕೆ 30 ರೂಪಾಯಿ ಸಬ್ಸಿಡಿ. ಸಬ್ಸಿಡಿ ಕೊಡಬೇಕು ಅಂತಲೇ ಇಲ್ಲ, ಆದರೂ ಕೊಡ್ತಾರೆ, ಆದರೂ ತಗೊಳ್ಳೋದಿಲ್ಲ. ಅದನ್ನೆಲ್ಲ ತಗೊಂಡು ಅದನ್ನು ಸ್ವಲ್ಪ, ಅಂದರೆ ಫಸ್ಟ್ ಟೈಮ್ ಹಾಕುವಾಗ ನೀವು ಏನು ಹಾಕಬೇಕು ಅಂತ ಹೇಳಿದರೆ, ಸ್ವಲ್ಪ ನೈಟ್ರೋಜನ್ ಸೋರಿಸ್ಬೇಕು. ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಡೈರೆಕ್ಟ್ ಒಳ್ಳೆಯದು, ಇದಕ್ಕೆ ಕೋಳಿ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಮಣ್ಣಿಗೆ ಮಿಕ್ಸ್ ಮಾಡಿ ಇದನ್ನು ಹಾಕಿಬಿಡಿ. ಆಗ ಇದು ಮೇಲೆ ಬರುತ್ತೆ. ಒಂದು 50 ದಿವಸದಲ್ಲಿ ಇದನ್ನು ಕಡ್ದು ಕಡ್ದು ಕಡ್ದು ತಿರುಗಿ ಮಣ್ಣಿಗೆ ಸೇರಿಸಿ, ಆಗ ಆರ್ಗ್ಯಾನಿಕ್ ಹ್ಯೂಮಸ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಸಲಕ್ಕೆ ಏನು ಬೇಡ, ಕೋಳಿ ಗೊಬ್ಬರ ಏನು ಬೇಡ, ಇದರಲ್ಲಿ ಸತ್ವ ಬಂದಿರುತ್ತೆ, ಸಣ್ಣೆಂಪು ಆ ಥರ ಹಾಕಿ. ಅಂದರೆ ನಾವು ಮಣ್ಣನ್ನು ಫಲಭರಿತವಾಗಿ ಮಾಡೋದು, ಅಂದರೆ ಕಾಡು ಕೃಷಿಗೆ ಯೋಗವಾದ ರೀತಿಯಲ್ಲಿ ಸೆಟ್ ಮಾಡು. ಆ ಥರ ಮಾಡಿ ಒಂದು ಎರಡರ ಮೇಲೆ ಕ್ರಾಸ್ ಆದರೆ, ಅದು ಈ ಥರ ಎಲ್ಲ ಮಾಡಿದರೆ 3-10 ಬಂದರೆ ನಂತರ ಕಾಳು ಮೆಣಸು ಕೃಷಿ ಹೆದರಿಕೆ ಇಲ್ಲ. ನೀರು ನಿಲ್ಲಬಾರ್ದು, ಕಾಳು ಮೆಣಸು ಅಂತಲ್ಲ, ಯಾವ ಕೃಷಿಯಲ್ಲೂ ನೀರು ನಿಲ್ಲಬಾರ್ದು. ಅಡಿಕೆ ಸಾಯಲ್ಲ, ಕಾಳು ಮೆಣಸು ಸಾಯುತ್ತೆ, ಅದು ನಮ್ಗೆ ಗೊತ್ತಾಗುತ್ತೆ. ಅಡಿಕೆಯಲ್ಲೂ ನೀರು ನಿಂತರೆ ಫಸಲು ಕಡಿಮೆ. ಕಾಳು ಮೆಣಸಲ್ಲಿ ಏನಾಗುತ್ತೆ ಗೊತ್ತಾ, ನೀರು ನಿಂತರೆ ಅದರಲ್ಲಿ ಬೇರು ಸೆಲ್ ವಾಲ್ ಇಲ್ಲ, ಬೇರಿಗೆ ಸೆಲ್ ವಾಲ್ ಇಲ್ಲ, ಸ್ವಲ್ಪ ಒಂದು 5 ನಿಮಿಷ ನೀರು ನಿಂತರೂ ಕಾಳು ಮೆಣಸು ಸಾಯುತ್ತೆ. ಆದ್ದರಿಂದ ನಮಗೆ ಕಾಳು ಮೆಣಸು ಕೃಷಿ ಮಾಡಲಿಕ್ಕೆ ಹೆದರಿ, ಆದರೆ ಅಡಿಕೆಯಲ್ಲಿ ಫಸಲು ಕಡಿಮೆ. ಆದರೆ ಇದೆಲ್ಲ ನಾವು ನೋಡ್ಕೊಳ್ಬೇಕು, ಇದೆಲ್ಲ ಮಾಡಿದ್ರೆ ನಮಗೆ ಕೃಷಿ ಸುಲಭ ಆಗುತ್ತೆ. ಈ ಎಲ್ಲ ಕಾನ್ಸೆಪ್ಟ್ ಕಲ್ತಿರ್ಬೇಕು.
1: ಅಂದ್ರೆ ನೀವು ಇದನ್ನೆಲ್ಲ ಮೊದಲು ಕಲ್ತು ಆ ನಂತರ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಕಾಂಪೋಸ್ಟ್ ಅನ್ನು ತಯಾರು
0: ಮಾಡಿದ್ರೆ. ಹೌದು ಹೌದು ಹೌದು, ಆ ಥರ ಅದೇ. ಇನ್ನು ಅದೇ ನಾನು ತಿರುಗಿ ತಿರುಗಿ ಹೇಳ್ತಾರೆ, ಕೃಷಿಗೆ ಇಳಿಯುವಾಗ ಭೂಮಿ ತಯಾರಿ ಅಂತ ಮಾಡಿ, ಅದು ಮಾಡೋದಿಲ್ಲ. ಯಾಕಂದರೆ ಎಸ್ಪೆಷಲಿ ಕಾಳು ಮೆಣಸು ತುಂಬ ಸೆನ್ಸಿಟಿವ್. ಭೂಮಿ ತಯಾರಿ ಮಾಡದಿದ್ದರೆ ನಿಮಗೆ ಕೃಷಿಯಲ್ಲಿ ಯಶಸ್ಸು ಸುಲಭ ಇಲ್ಲ, ತುಂಬ ಕಷ್ಟ ಇದೆ. ಅಂದರೆ ತುಂಬ ಕೆಮಿಕಲ್ ಆಗುತ್ತೆ, ಕೆಮಿಕಲ್ ಫ್ಯಾಕ್ಟ್ರಿ ನಮ್ಮ ಜೊತೆ ಇರಬೇಕಾಗುತ್ತೆ. ಕಾಳುಮೆಣಸು ನಮಗೀಗ ಅಂದರೆ ಕಾಳುಮೆಣಸು ಕೃಷಿಯಲ್ಲಿ ಲಾಭ ಇದೆ. ಯಾಕಂದರೆ ಮಾಡೋ ರೀತಿ ಮಾಡಲಿಕ್ಕಾದರೆ ನಮಗೆ ಸ್ಟೋರ್ ಮಾಡ್ಬೋದು. ಇದನ್ನು 10 ವರ್ಷ ತೆಗೆದಿರ್ಲಿಕ್ಕೂ ಆಗುತ್ತೆ, 5 ವರ್ಷಕ್ಕೊಮ್ಮೆ ರೇಟ್ ಬರುತ್ತೆ. ಆದರೆ ಇದರ ಸ್ಕಿಲ್ ಗೊತ್ತಿರಬೇಕು, ಸ್ಟೋರ್ ಮಾಡುವ ಸ್ಕಿಲ್ ಆಗಿರಲಿ. ಯಾಕಂದರೆ ಕೆಮಿಕಲ್ ಇಲ್ಲದೆ ಸ್ಟೋರ್ ಮಾಡೋದು ಇದು ಮಾತ್ರ ನನಗೆ ತಿಳಿದ ಮಟ್ಟಿಗೆ. ಅದು 10 ವರ್ಷ, ಈಗ ಅಡಿಕೆಗೂ 3 ವರ್ಷ ಅದಕ್ಕೆ ಕೆಮಿಕಲ್ ಎಲ್ಲ ಹಾಕಬೇಕಾಗುತ್ತೆ, ಅಷ್ಟು ಸುಲಭ ಇಲ್ಲ. 3 ವರ್ಷಕ್ಕಿಂತ ಜಾಸ್ತಿಯೇ ಕಷ್ಟ. ಕಾಳುಮೆಣಸು ಆಗಲ್ಲ, 10 ವರ್ಷ ಕೆಮಿಕಲ್ ಇಲ್ಲದೆ ಸ್ಟೋರ್ ಮಾಡಬೇಕು. ಆದ್ದರಿಂದ ಕೃಷಿ ಮಾಡೋ ರೀತಿ ಕಲಿಬೇಕು. ಏನು ಈಗ ಎಲ್ಲ ಸೈಂಟಿಸ್ಟ್ಗಳಿದ್ದಾರೆ, ಅದರಿಂದ ಇದೇನು ದೊಡ್ಡ ಕಷ್ಟದ ಮನಸ್ಸಲ್ಲಿ. ಈಗ ಏನು ಬೇಕು, ಎಲ್ರಿಗೂ ಈಗ ಕಾಳು ಮೆಣಸು ರೇಟ್ ಜಾಸ್ತಿ ಆಗಿದೆ, ಈ ವರ್ಷವೇ ಕಾಳು ಮೆಣಸು ನೆಡಬೇಕು, ಅದು ಬೇಡ. ಈ ವರ್ಷ ನಾವು ಮಣ್ಣು ತಯಾರಿ ಮಾಡು, ಎಲ್ಲ ಸೆಟ್ ಮಾಡು, ಅದೆಲ್ಲ ಆರ್ಗ್ಯಾನಿಕ್ ಹ್ಯೂಮಸ್ಸೊಮ್ಮೆ ಟೆಸ್ಟ್ ಮಾಡು, ನಂತರ ನೆಟ್ಟರೆ ಸಾಕು. ಆ ಥರ
1: ಕೇಳಿದ್ರಲ್ಲ ರೈತ ಮಿತ್ರರೇ, ಯುವಕನ ಯಶೋಗಾಥೆ ಅಂದರೆ ಯಾವುದೇ ಒಂದು ಕೃಷಿಯನ್ನು ಆರಂಭಿಸುವ ಮೊದಲು ಭೂಮಿ ತಯಾರಿ ಮಾಡಬೇಕು, ಅದರ ನಂತರ ಅದರ ರೀತಿಗಳನ್ನು ತಿಳಿದು ಯಾವುದೇ ಕೃಷಿಗೆ ಇಳಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಕಾಳುಮೆಣಸಿನ ಕೃಷಿ ಉತ್ತಮ ಆದಾಯ ತರುವಂತಹದ್ದು, ಆದರೆ ಅದರಿಂದ ಮೊದಲು ಅದೇ ರೀತಿ ಸೂಕ್ಷ್ಮವಾದಂತಹದ್ದು, ಅದರ ಮೊದಲು ಇಷ್ಟೆಲ್ಲ ತಯಾರಿಗಳನ್ನು ಮಾಡಿ ಮುಂದುವರಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಬಹಳಷ್ಟು ಕೃಷಿಗಳನ್ನು ಮಾಡಿದ ನಂತರ ಅವರು ಕಾಳುಮೆಣಸಿನ ಕ್ಷೇತ್ರ ಕೇಳಿದ್ರು. ಅದು ಮಾತ್ರವಲ್ಲದೆ ಅದಕ್ಕೆ ಬೇಕಾದಂತಹ ಗೊಬ್ಬರಕ್ಕೂ ಸಹ ಅವರು ಬಹಳಷ್ಟು ಅಧ್ಯಯನ ಮಾಡಿ ಅವರದೇ ಆದಂತಹ ಒಂದು ಕಾಂಪೋಸ್ಟನ್ನು ತಯಾರು ಮಾಡಿ ಅವರ ಗಿಡಗಳಿಗೆ ಹಾಕಿ ಅವರು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ. ಸರ್, ಇವಾಗ ಒಂದು ಯುವ ಕೃಷಿಕರಿಗೆ ನೀವು ಏನು ಹೇಳ್ತೀರಿ?
0: ಒಮ್ಮೆ ಹೇಳಿದ್ದೇನೆ, ಅಂದರೆ ಕೃಷಿಗೆ ಇಳಿಯೋದಕ್ಕಿಂತ ಮೊದಲು ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿ. ಸುಮ್ಮನೆ ಅಂದರೆ ಅದಕ್ಕೆ ಗೈಡ್, ತಪ್ಪು ಗೈಡ್ ಮಾಡುವವರು ಯಾರಿದ್ದರು, ಅದು ಯಾವ ರೀತಿ ನಮಗೆ ಅರ್ಥ ಆಗಬೇಕು, ಯಾವುದು ಸರಿ ಯಾವ್ದು ತಪ್ಪು ತಿಳ್ಕೊಳ್ಳುವ ಬೇಸಿಕ್ ಕೋರ್ ನಾಲೆಜ್ ನಮ್ಮಲ್ಲಿ ಇರಬೇಕು. ಸ್ವಲ್ಪ ಅಧ್ಯಯನ ಮಾಡಬೇಕು. ಈಗ ಇಂಜಿನಿಯರ್ ನಮ್ಮದು ಏನು ಪೇಟೆಸ್ಟ್ ಅಂದರೆ ಯಾವುದಕ್ಕೆ ದೂರದ ಸಿಟಿಯಲ್ಲಿ ಕೆಲಸಕ್ಕೆ ಇಳಿತೇವೆ, ಅಲ್ಲಿ ಸ್ಟ್ರೆಸ್ ಆಗಿರ್ತೇವೆ. ಹಾಗಂತ ಸೀದೆ ಕೃಷಿ ಆ ಥರ ಅಲ್ಲ, ಇಲ್ಲಿ ಬೇಕಾದ ತಯಾರಿ ಮಾಡಿಕೊಳ್ಳಿ. ನಾನೊಂದು 7-8 ವರ್ಷ ತಯಾರಿ ಮಾಡಿದೆ, ನಂತರ ನನಗೆ ಆಯಿತು ಇನ್ನೂ ಕ್ಲಾರಿಟಿ ಬಂತು, ಇನ್ನು ಇಳಿತೇನೆ, ನಂತರ ಇಳಿದೆ, ನೇರ ಇಳಿಲಿಲ್ಲ. ಅದು ಯಾವ ಫೀಲ್ಡು ಹಾಗೆ, ಪ್ರತಿ ಫೀಲ್ಡಲ್ಲೂ ಸ್ಟ್ರೆಸ್ ಇರುತ್ತೆ. ಇವನು ನಿಮಗೆ ತಯಾರಿ ಮಾಡದಿದ್ದರೆ ಇಲ್ಲೂ ಸ್ಟ್ರೆಸ್ ಇದೆ. ಅದಕ್ಕೆ ಬೇಕಾದ ಕ್ಲಾರಿಟಿ ನಿಮ್ಮಲ್ಲಿ ಬೇಕು. ಅದು ಒಮ್ಮೆಲೆ ಬರಲ್ಲ, ಹಾರ್ಡ್ ವರ್ಕ್ ಮಾಡೋಕೆ ಬೇಕಾದ ಈಗ ಪರ್ಸನ್ಸ್ ರಿಸೋರ್ಸ್ ವ್ಯಕ್ತಿಗಳಿದ್ದರೆ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಬಹುದು.
1: ಯುವ ಕೃಷಿಕರಾದಂತಹ ಮನೀಶ್ ಗಂಭೀರ್ ಅವರು ತಮ್ಮ ಪ್ರಯೋಗಗಳ ಮೂಲಕ, ಅಧ್ಯಯನದ ಮೂಲಕ ಇಳಿದಂತಹ ಕೃಷಿ ಈಗ ಯಶಸ್ಸು ಕಾಣ್ತಾ ಇದೆ. ಸರ್, ಯಾರಿಗಾದರೂ ನಿಮ್ಮನ್ನು ಸಂಪರ್ಕಿಸಬೇಕು, ನಿಮ್ಮಲ್ಲಿ ಮಾತಾಡಬೇಕು, ಮಾಹಿತಿಗಳನ್ನು ಪಡಿಬೇಕು ಅಂತಿದ್ರೆ ನಿಮ್ಮ ನಂಬರ್ ಅನ್ನು ಕೊಡ್ಬೋದಾ?
0: ನನ್ನ ವಾಟ್ಸಪ್ ನಂಬರ್, ನನಗೆ ವಾಟ್ಸಪ್ ಮಾಡಿದರೆ ರಿಪ್ಲೈ ಮಾಡ್ತೇನೆ. 8281830646 82 81 83 06.
1: ನಿಮ್ಮ ಈಗ ಗಿಡಗಳನ್ನು ಇವೆಲ್ಲ ನೋಡ್ತಾ ಇದ್ದೇವೆ, ಬಹಳಷ್ಟು ದೊಡ್ಡ ಮಟ್ಟಿಗೆ ಮಾಡಿದ್ದೀರಿ. ಇನ್ನಷ್ಟು ನೀವು ಇದರಲ್ಲಿ ಯಶಸ್ಸು ಕಾಣಿ, ಇನ್ನೂ ತುಂಬ ಸಮಯ ಇದೆ. ಯುವ ಕೃಷಿಕರಾದಂಥ ನಿಮಗೆ ಬಹಳಷ್ಟು ಕೃಷಿಯಲ್ಲಿ ಇನ್ನೂ ಉನ್ನತ ಯಶಸ್ಸು ಕಾಣುವಂತಾಗಲಿ ಅಂತ ಹಾರೈಸ್ತೇವೆ. ಕಾರ್ಯಕ್ರಮಕ್ಕೆ ನಮ್ಮೊಡನೆ ಮಾತನಾಡಿದ್ದಕ್ಕೆ, ಅನುಭವಗಳನ್ನು ಹಂಚಿದುಕೊಂಡದಕ್ಕೆ ಧನ್ಯವಾದಗಳು.
0: ವೆಲ್ಕಮ್.
2: ಇದುವರೆಗೆ ಪೆರ್ಲದ ಮನೀಶ್ ಗಂಭೀರ್ ಅವರೊಂದಿಗೆ ಕಾಳುಮೆಣಸು ಗಿಡದ ಸಾವಯವ

0: ರಸಗೊಬ್ಬರ ನಿರ್ವಹಣೆಯ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಈಗ ಕೇಳೋಣ ಕೃಷಿ ಮಾಹಿತಿ.
1: ಇತ್ತೀಚಿನ ದಿನಗಳಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಇತರ ಉದ್ಯಮಗಳಾದ ಪಶುಸಂಗೋಪನೆ ಇತ್ಯಾದಿಗಳಲ್ಲಿ ಕೂಲಿಯಾಳುಗಳ ಸಮಸ್ಯೆ ತೀವ್ರವಾಗಿದೆ. ಆದ್ದರಿಂದ ಯಂತ್ರೋಪಕರಣಗಳು ಹೆಚ್ಚು ಪ್ರಚಾರದಲ್ಲಿ ಬಂದಿವೆ. ಪಶುಸಂಗೋಪನೆಯಲ್ಲಿ ಕೂಡ ಮೇವು ಕತ್ತರಿಸುವ ಯಂತ್ರ, ಹಾಲು ಹಿಂಡುವ ಯಂತ್ರ, ಯೂರಿಯಾ ಕಾಕಂಬಿ ನೆಕ್ಕು ಬಿಲ್ಲೆ ಮಾಡುವಂತಹ ಯಂತ್ರ, ಇವುಗಳನ್ನೆಲ್ಲ ರೈತರು ಬಳಸುತ್ತಿದ್ದಾರೆ. ಶೇಕಡ 65-75% ತೇವಾಂಶವಿರುವ ಮತ್ತು ಹಾಲುಗಾಳು ಇರುವ ಹಂತದಲ್ಲಿ ಹಸಿರು ಮೇವನ್ನು ಕೊಯ್ದು 1-2 ಅಂಗುಲದ ತುಣುಕುಗಳಾಗಿ ಕತ್ತರಿಸಬೇಕು. ನಂತರ ಗಾಳಿಯಾಡದಂತೆ ನೋಡಿಕೊಂಡು 21 ದಿನಗಳ ನಂತರ ನಿಯಂತ್ರಿತ ರಾಸಾಯನಿಕ ಕ್ರಿಯೆಯಿಂದ ತಯಾರಾದ ಮೇವಿಗೆ ರಸಮೇವು ಎನ್ನುತ್ತಾರೆ. ಇದಕ್ಕೆ ಗೋವಿನ ಜೋಳ, ಸಜ್ಜೆ, ಜೋಳ, ಬಹುವಾರ್ಷಿಕ ಹುಲ್ಲುಗಳನ್ನು ಸಂಗ್ರಹಿಸಿ ಇಡಬಹುದು. ದ್ವಿದಳ ಮೇವಿನ ಬೆಳೆಗಳಾದ ಕುದುರೆ ಮೆಂತೆ ಸೊಪ್ಪು, ಅವರೆಗಳನ್ನು ಕೂಡ ಶೇಕಡ 20%ಕ್ಕೆ ಮೀರದಂತೆ ಏಕದಳ ಮೇವಿನ ಬೆಳೆಗಳ ಜೊತೆ ಬೆರೆಸಿ ರಸಮೇವು ಮಾಡಬಹುದು. ರಸಮೇವು ಬೆಳೆಗಳನ್ನು ಹಾಲುಗಾಳು ಇರುವ ಹಂತದಲ್ಲಿ ಕೊಯ್ಯಬಹುದು. ತೇವಾಂಶ 65-75% ಇರಬೇಕು. ರಸಮೇವು ಮಾಡುವಾಗ ತೆನೆಗಳು ಇಲ್ಲದಿದ್ದರೆ ರಸಮೇವು ಅತ್ಯಂತ ಕನಿಷ್ಠ ಗುಣಮಟ್ಟದ್ದಾಗಿರುತ್ತದೆ. ರಸಮೇವನ್ನು ಭೂಮಿಯೊಳಗೆ ಮಾಡಿದ ಗುಂಡಿಗಳು, ಭೂಮಿಯ ಮಟ್ಟದಲ್ಲಿ ಇದ್ದ ಗುಂಡಿಗಳು ಹಾಗೂ ಭೂಮಿಯ ಮೇಲೆ ಇದ್ದ ಗುಂಡಿಗಳಿಂದ ನಾವು ತಯಾರಿಸಬಹುದು. ಬಂಗಾರದ ಹಳದಿ ಬಣ್ಣ, ತೀಕ್ಷ್ಣವಾದ ಆಮ್ಲ ಮತ್ತು ಹಣ್ಣಿನ ವಾಸನೆ, ಇವು ರಸಮೇವಿನ ಮುಖ್ಯವಾದಂತಹ ಲಕ್ಷಣಗಳು. ಪಾಲಿಥೀನ್ ಚೀಲಗಳಲ್ಲಿ ಕೂಡ ರಸಮೇವನ್ನು ತಯಾರಿಸಬಹುದು. ಪ್ಲಾಸ್ಟಿಕ್ ಚೀಲಗಳನ್ನು ಮೊದಲಿಗೆ 4 ಕಡೆ ಕಟ್ಟಿ ಸ್ವಲ್ಪ ನೆಲದ ಅಂತರದಿಂದ ಮೇಲಕ್ಕೆ ಕಟ್ಟಬೇಕು. ಮೇವು ಕತ್ತರಿಸುವ ಯಂತ್ರದಿಂದ ಮೆಕ್ಕೆಜೋಳ ಅಥವಾ ಜೋಳ, ಹಸಿರು ಮೇವನ್ನು 1-2 ಅಂಗುಲ ತುಣುಕುಗಳಾಗಿ ಕತ್ತರಿಸಿ ಮೇವನ್ನು ತುಂಬಬೇಕು. ತುಂಬುವಾಗ 1 ಟನ್ ಹಸಿರು ಮೇವಿಗೆ 1 ಕಿಲೋಗ್ರಾಂ ಉಪ್ಪು, 2 ಕಿಲೋಗ್ರಾಂ ಬೆಲ್ಲ ಉಪಯೋಗ ಮಾಡಿದರೆ ರಸಮೇವಿನ ಗುಣಮಟ್ಟ ಹೆಚ್ಚುತ್ತದೆ. ಹಾಗೆಯೇ ತುಂಬುವಂತಹ ಸಂದರ್ಭದಲ್ಲಿ 1 ಅಥವಾ 2 ಚೀಲದಲ್ಲಿ ಇಳಿಸಿ ತುಳಿಯಬೇಕು. 1 ಮೇವಿನ ಪದರಕ್ಕೆ ಮತ್ತೊಂದು ಮೇವಿನ ಪದರಕ್ಕೆ ಸ್ಥಳ ಇರದ ಹಾಗೆ ಹವಾರಹಿತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಎಷ್ಟು ಒತ್ತಲಾಗುವುದೋ ಅಷ್ಟು ಚೆನ್ನಾಗಿ ರಸಮೇವು ತಯಾರಾಗುತ್ತದೆ. ಹಾಲು ಹಿಂಡುವ ಜಾನುವಾರುಗಳಿಗೆ ಪ್ರತಿದಿನ 7-10 ಕಿಲೋಗ್ರಾಂನಷ್ಟು ರಸಮೇವನ್ನು ಕೊಡಬಹುದು. ಹೀಗಾಗಿ ಒಬ್ಬ ರೈತ 1 ಆಕಳು ಅಥವಾ ಎಮ್ಮೆಯನ್ನು 4 ತಿಂಗಳವರೆಗೆ ಬೇರೆ ಮೇವು ಅಥವಾ ಮಿಶ್ರಣ ಕೊಟ್ಟು ಸಾಕಬಹುದು. ರಸಮೇವು ಮಾಡುವುದರಿಂದ ಮೇವಿನ ಪಚನ ಶಕ್ತಿಯನ್ನು ಹೆಚ್ಚಿಸಬಹುದು. ರಸಮೇವನ್ನು ಸರಿಯಾಗಿ ಸಂಗ್ರಹಿಸಿದಾಗ ಅದರಲ್ಲಿರುವ ಎಲ್ಲ ಅವಶ್ಯಕತೆಯ ಪೋಷಕಾಂಶಗಳು ಹೆಚ್ಚಿನ ದಿನಗಳವರೆಗೆ ಉಳಿಯುತ್ತವೆ. ಸಂಗ್ರಹಿಸಿ ಇಟ್ಟ ರಸಮೇವನ್ನು ಮುಂದೆ 1 ವರ್ಷದವರೆಗೂ ಕೂಡ ಬಳಸಬಹುದು. ಹೆಚ್ಚು ಪ್ರೋಟೀನ್ಯುಕ್ತ ಮೇವು ಅಂದರೆ ಕುದುರೆ ಮೆಂತೆ, ಬರ್ಸೀಮ್ಗಳನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. ಹಸಿರು ಮೇವಿಗಿಂತ ರಸಮೇವಿನ ಜೀರ್ಣಕ್ರಿಯೆ ಅಥವಾ ಸ್ವಾದ ಹೆಚ್ಚು. 5-100 ಕಿಲೋಗ್ರಾಂವರೆಗೂ ಹೆಚ್ಚು ಸಾಂದ್ರತೆಯುಳ್ಳ ಪ್ಲಾಸ್ಟಿಕ್ ಚೀಲಗಳು ದೊರೆಯುತ್ತವೆ. ಈ ಪ್ಲಾಸ್ಟಿಕ್ ಚೀಲಗಳನ್ನು ಸಾಗಿಸುವುದು ಸುಲಭ, ಆದ್ದರಿಂದ ಇವುಗಳಲ್ಲಿ ರಸಮೇವು ತಯಾರಿಕೆ ಕೂಡ ಸುಲಭವಾಗಿ ಮಾಡಬಹುದು.
0: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 ರಾತ್ರಿ 10:00 ವರೆಗೂ.
4: ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕೆಳಗರೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 30,000 ರೂಪಾಯಿಗಳು, ಎರಡನೇ ವರ್ಗ 25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,800 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 17,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು.
1: ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್.
2: ನಿಕ್ಷಯ ಮಿತ್ರ ತೋ ಹಮ್ ಸಬ್ ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀ ಔರ್ ಟಿಬಿ ಕಿ ಹಾರ್.
3: ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
2: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
0: ಇದೀಗ ಮೌನೇಶ್ ಕುಮಾರ್ ಛಾವಣಿಯವರ ಧ್ವನಿಯಲ್ಲಿ ಕೇಳಿ ಬಸವಣ್ಣನವರ ಒಂದು ವಚನ.

0: ಮೌನೇಶ್ ಕುಮಾರ್ ಛಾವಣಿಯವರ ಧ್ವನಿಯಲ್ಲಿ ಬಸವಣ್ಣನವರ ವಚನಗಳನ್ನು ಕೇಳಿದಿರಿ.
1: ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
2: ನಾನಿಲ್ವಾ ನನ್ನಿಂದ?
1: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
2: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ?
2: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ?
2: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೋತೀನಿ.
2: 8 7 0 0 0 0 0 0 0 1 4 2 4 2
1: ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
2: ಅಷ್ಟೇ ಸುಲಭ.
0: ಇದೊಂದು ಪ್ರಕಟಣೆ. ಮುಂದಿನ 3 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಇದರಿಂದ ರಕ್ಷಿಸಿಕೊಳ್ಳಲು ಮನೆಯೊಳಗೆ ಇರಿ, ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಮತ್ತು ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸಿ. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಿ, ಮರಗಳ ಕೆಳಗೆ ಆಶ್ರಯ ಪಡೆಯಬೇಡಿ. ಇಲೆಕ್ಟ್ರಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಿ ತಕ್ಷಣ ಜಲಮೂಲಗಳಿಂದ ಹೊರಬನ್ನಿ. ವಿದ್ಯುಚ್ಛಕ್ತಿಯನ್ನು ನಡೆಸುವ ಎಲ್ಲ ವಸ್ತುಗಳಿಂದ ದೂರವಿರಿ. ನೀವು ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು, ಸಮಯ 7:34. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಬಹುದು.

0: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
1: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
2: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80%ದಷ್ಟು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು, ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ

0: ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತದ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ

0: ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ ಒನ್ ಸ್ಥಾನಕ್ಕೆ ಏರಿದರೆ ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ ಒನ್ ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ ಮೂರನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು ಪ್ಲಸ್ 80 ಕೆಜಿ ವಿಭಾಗದಲ್ಲಿ ನೂಪುರ್ ಎರಡನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ತಾಷನ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ಗೀತೆ. ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಉದಿತ್ ನಾರಾಯಣ್, ಅಭಿಜಿತ್, ಸುದೇಶ್ ಭೋಸ್ಲೆ ಮತ್ತು ಸಂಗಡಿಗರು ಹಾಡಿರುವ ಇಶ್ಕ್ ಚಿತ್ರದ ಗೀತೆ. ದೇವ್ ಕೊಹ್ಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅನುಮಾ ಲೇಖ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತ ಇದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ.
4: ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶುಪುಚ್ಛ ವಿಷಾಣಹೀನ. ಸಾಹಿತ್ಯ ಸಂಗೀತ ಲಲಿತ ಕಲೆಗಳಿಂದ ವಿಹೀನ ನಾದವನು ಸಾಕ್ಷಾತ್ ಪಶುವಿಗೆ ಸಮಾನ ಎಂದು ಕವಿಯೊಬ್ಬ ಹಾಡಿದ. ಅದರಂತೆ ಮನುಷ್ಯನು ಸದಾ ಸಂತೋಷದಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ಇರಬೇಕಾದರೆ ಸಂಗೀತ ನಮ್ಮ ಜೀವನದಲ್ಲಿ ಮೊದಲ ಸ್ಥಾನವನ್ನು ಪಡೆಯುತ್ತದೆ. ಕೇವಲ ಮನುಷ್ಯನೊಬ್ಬನೇ ಅಲ್ಲ, ಪಶು ಪಕ್ಷಿಗಳು ಕೂಡ ಸಂಗೀತದ ಮಧುರ ದನಿಗೆ ಓಗೊಟ್ಟು ಆಕರ್ಷಿತವಾಗುತ್ತವೆ. ಇಂತಹ ಒಂದು ಸುಂದರ ಕಲೆಯ ಮೂಲಕ ನಿಮಗೆ ಮುದ ನೀಡಲಿದ್ದಾರೆ ನಮ್ಮ ನಾದಂ ತಂಡದ ಅದ್ಭುತ ಕಲಾವಿದರು. ನಿರೂಪಕಿಯಾಗಿ ನಾನು ಬಿಂದಿಯಾ ಶೇಟ್. ಪ್ರತಿಯೊಂದು ಕಾರ್ಯವು ನಿರ್ವಿಘ್ನವಾಗಿ ನಡೆಯಲೆಂದು ವಿನಾಯಕನನ್ನು ಮೊದಲಿಗೆ ಸ್ಮರಿಸುವುದು ವಾಡಿಕೆ. ಇದೀಗ ವಿಘ್ನ ನಿವಾರಕ ಮೂಷಿಕ ವಾಹನ ಮಹಾಗಣಪತಿಗೆ ವಂದನೆ. ಹಾಡಲಿರುವವರು ಸುಶಾಂತ್ ಹೊಳ್ಳ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

ಜಾನಪದ ಗೀತೆಗಳು ನಮ್ಮ ಪೂರ್ವಜರ ಸಂಸ್ಕಾರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತವೆ. ಗೀತೆಗಳು ರಚನೆಯಿಂದ ಮಾತ್ರವಲ್ಲದೆ ಬಾಯಿಯಿಂದ ಬಾಯಿಗೆ ಹರಡಿ ಜಗತ್ ಪ್ರಸಿದ್ಧವಾಗಿದೆ. ತವರೂರಿನ ಅಂದ ಚಂದವನ್ನು ಹಾಗೂ ಹೆಣ್ಣು ಮಗಳು ತವರಿಗೆ ತೆರಳುವಾಗ ಸಿಗುವ ಆನಂದ ಮತ್ತು ತವರಿನ ಮೇಲಿನ ಪ್ರೀತಿಯನ್ನು ಅನುಭವಿಸುವ ಪರಿಯ ಈ ಜಾನಪದ ಗೀತೆ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಹಾಡುಗಾರ್ತಿಯಾಗಿ ಕುಮಾರಿ ವೈಶಾಲಿ.

ಲುಂಗಿಯ ನಾದಕ್ಕೆ ಹೆಡೆಬಿಚ್ಚಿ ತಲೆದೂಗಿಸುವ ಹಾವು, ಲಾಲಿಯ ಹಾಡಿಗೆ ಮೈಮರೆತು ಮನಸೋತು ಮಲಗುವ ಮುದ್ದು ಮಗು, ಗೋಪಾಲನ ಮುರಳಿಯ ನಾದಕ್ಕೆ ಮೈಮರೆತು ತಮ್ಮ ಮೇವನ್ನೇ ಮರೆಯುವ ಗೋವುಗಳಂತೆ ನಾವೂ ಕೂಡ ಮನಸ್ಸಿಗೆ ಮುದ ನೀಡುವ ಮಲ್ಹಾರ್ಜಾಮ್ ಎಂಬ ಹಾಡಿನ ಮೂಲಕ ಮೈಮರೆಯೋಣವೇ. ಹಾಡಲಿದ್ದಾನೆ ಸುಶಾಂತ್ ಕೆ ಹೊಳ್ಳ.

ವಸಂತ ಬಂತೆಂದರೆ ಕೇವಲ ಗಿಡ ಮರಗಳು ಅಷ್ಟೇ ಅಲ್ಲದೆ ಪಕ್ಷಿಗಳು ಕೂಡ ಸಂತಸ ಪಡುತ್ತವೆ. ಕೋಗಿಲೆಯ ಕುಹೂ ಕುಹೂ ಎಂಬ ಸುಸ್ವರವು ಜನರನ್ನ ಈ ಸಮಯದಲ್ಲಿ ಆಕರ್ಷಿಸುತ್ತವೆ. ಅಂತೆಯೇ ಬಿರುಸಿನ ಮಳೆಗೆ ಮಯೂರವು ತನ್ನ ಸುಂದರವಾದ ಗರಿಗಳನ್ನ ಬಿಚ್ಚಿ ಅದರ ಆನಂದವನ್ನು ನೃತ್ಯದ ಮೂಲಕ ತೋರಿಸುತ್ತದೆ. ಮುಂಗಾರಿನ ಮಳೆಯು ಪ್ರತಿಯೊಬ್ಬರಲ್ಲಿಯೂ ಒಂದು ಹೊಸ ಹುಮ್ಮಸ್ಸನ್ನ ಹುಟ್ಟಿಸುತ್ತದೆ. ಈ ಮುಂಗಾರಿನ ಹಾಡಿನೊಂದಿಗೆ ಮುಂಗಾರು ಮಳೆಯ ಆ ಕ್ಷಣಗಳನ್ನು ಅನುಭವಿಸೋಣ. ಚಿತ್ತಾರ ಬಿಡಿಸ್ಯಾವೆ ಮುಂಗಾರು ಮಳೆ ಮೋಡ ಎಂಬ ಭಾವಗೀತೆಯ ಮೂಲಕ ಹಾಡಲಿದ್ದಾಳೆ ಕುಮಾರಿ ವೈಶಾಲಿ.

ಪ್ರಯಾಣದ ಸಮಯದಲ್ಲಿ ಹಲವು ಅಡೆತಡೆಗಳು ಬರುವುದು ಸಹಜ. ಅದರಲ್ಲೂ ಮದುಮಗನ ದಿಬ್ಬಣ ಹೊರಟು ಬರುವುದನ್ನೇ ಕಾದು ಕುಳಿತಿರುವ ಮದುಮಗಳು ಭಾವಪರವಶವಾಗಿ ಕಾಯುತ್ತಿರುವ ಚಿತ್ರಣವು ಗಾಡಿ ಬೇಗ ಸಾಗಲಿ ಎಂಬ ಜಾನಪದ ಹಾಡಿನಲ್ಲಿದೆ. ಈ ಹಾಡನ್ನು ಹಾಡಲಿರುವವರು ಸುಶಾಂತ್ ಕೆ ಹೊಳ್ಳ.

ದಾಸಶ್ರೇಷ್ಠರಲ್ಲಿಯೇ ಪುರಂದರದಾಸರು, ಕನಕದಾಸರು, ವಾದಿರಾಜರು ಅತಿ ಶ್ರೇಷ್ಠರು. ಈಗ ವಾದಿರಾಜರ ಒಂದು ಕೃತಿ ನಾರಾಯಣ ಎನ್ನಿರೋ ಈ ಹಾಡನ್ನು ಹಾಡುವವರು ಸುಶಾಂತ್ ಕೆ ಹೊಳ್ಳ.

0: ಇದುವರೆಗೆ ತಮ್ಮ ಹಾಡಿನ ಮೂಲಕ ನಿಮಗೆ ಆನಂದವನ್ನು ನೀಡಿದವರು ನಾದಂ ತಂಡದ ಕಲಾವಿದರು, ಹಾಡುಗಾರರಾಗಿ ಸುಶಾಂತ್ ಕೆ ಹೊಳ್ಳ ಮತ್ತು ಕುಮಾರಿ ವೈಶಾಲಿ, ಕೊಳಲು ವಾದಕರಾಗಿ ಶ್ರೀಹರ್ಷ, ಕೀಬೋರ್ಡ್ನಲ್ಲಿ ರೋಹನ್ ನಾಯಕ್, ತಬಲಾದಲ್ಲಿ ಸಂಪತ್ ಹಾಗೂ ಡ್ರಮ್ಸ್ ವಾದಕರಾಗಿ ವಿಶಾಲ್.
1: ಇದುವರೆಗೆ ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೇ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು ವಾಚಪ ಅನೇಕ ಸೃಜನಾತ್ಮಕ ಬರಪ ಹ್ಯಾ ಜಾಣ್ಯಾಂಕ ಏಕ ಬರೋ ಹವ್ಯಾಸು ಹ್ಯಾ ವಿಷಯಾರಿ ಅತು ಲೈತಾಚಿ ಎಂ ಮಾಧವ್ ಪೈ
1: ಮನುಷ್ಯ ದಾರಿದ್ರನು ಮೊರೋಪರ್ಯಂತ ಏಕ ತಿರ್ತಿನಿ ಆಸನ ಪೈಲೆಂತ ವಾಡತ್ವತ್ತ

ಉಪರಾಂತ್ ದೇವಂತ್ವತ ಮಳ್ಯಾರ ಬುರ್ಗೆಪಣ ಸಾವನು ತರ್ನಾಟು ದಾವನು ಪ್ರೌಢ ದಾವೋ ಪರ್ಯಂತ ದೈಹಿಕ ದಾವನು ವಾಡತ್ ಗೆಲ್ಯಾರ ತಾಚೆ ಉಪರಾಂತ ಪ್ರಾಯ ವಾಡತ್ ಅಸ್ಲಾರೀ ದೈಹಿಕ ದಾವನು ಆವಳತ ವತ ನೊಪ್ರು ಜಾಲ್ಯಾರ ದುಷ್ಮಾನ್ಸಿ ದುಯಂತ ರೋಗಾದಿ ತಾಜರಿ ಸವಾಲ್ ಕರ್ತಾತಿ ಸುರುವೇಕ ಚೆರಡುಪಣಾಂಚೆ ಕೇಳಾಂತು ದೀಸ್ ಒಳಗಾಯ್ತ ಜಾಲ್ಯಾರ ತರ್ನಾಟಕದಲ್ಲಿ ಉಪರಾಂತ ಏಕ ನ ಏಕ ಗೊಳಪಾಂತು ಅಪ್ನ್ಯಾಕ ಲಾಗೋನ್ ಘೇವನು ವಾವಂಟ ಕರ್ತ ತಜಿ ಮಗಿರಿ ಜನ್ನ ದೈಹಿಕ ಶಕ್ತಿ ಉಣೇ ದಾಯಿತಾಯಿಲಿ ತಶೀಂತೋ ಆಪ್ನಲ್ಲಿ ಜವಾಬ್ದಾರಿ ಸಾವನು ಪಾಟಿ ಸರ್ಚಾಕ ಲಗ್ತ ಜಸೇನ್ ಜಸೇಂತೋ ಏನ್ ಸಗಟ್ ಭಾನ್ಗಡಿ ಸಾವನು ಸುಂಚಾಕ ಪ್ರಯತ್ನ ಕರ್ತ ತಸೇನ್ ತಸೇ ತಕ ಏಕ ತರಹಚೆ ಮೆಕ್ಲೇಪಣಾಸೋ ಅನುಭವ ಯೋಚಾಕ ಲಗ್ತ ಪ್ರಾಯ ವಾಡ್ಲ ಕೂಡ ಕೊಸಳ್ನ ಈ ಪರಿಸ್ಥಿತಿ ತಕ ಕಂಟಾಳೋ ಹಾಡೈತ ತೋ ಆತ ಮಲ್ಗಡ ಜಾಂಟ ತರಿ ತೋ ಎಕ್ಸರೋ ಈ ತಜಿ ಸ್ಥಿತಿ ತೇನಂತ ಪ್ರಾಯ ವಾಡತಿ ಮಲ್ಗಡ ಜಾಂಟ ಜಲರಿ ಗತಿ ದಿಗಲಿದ್ದತ ಮುಕ್ಕಮಳ ಚಿಕ್ಕಳ ಮಾಯಕ ದಾವನು ನಿಸ್ತೇಜ ದಾವಚಗಲಾಗ್ತ ಅಸಲ್ ಪ್ರಾಯರಿ ನಾಟೆ ವರ್ಗಿಸಿ ತಕ ಗೌರವಾನ ಪಳಿತತಿ ಮುಣ ಸಾಂಗ ದಾಯ್ನ ತಗ್ಗೆಲ ಸಾವನು ಸಗಟ ದೂರದತಿ ಯಾ ವಿಷಯ ಭರ್ತೃಹರಿ ಮಂತ ಶತಕಕಾರ ಕವಿ ಉದ್ಗಾರ ಕಾಡ್ತ ಅಬ್ಬಾ ಏನ್ ಜಾಂಟೆಪಣ ವೃದ್ಧಾಪ್ಯ ಕಿತ್ತು ಲೇಖ ಖಂತೀಚೆ ಏ ಕಾಳಾರಿ ಚೇರಡು ಸುತ ದುಷ್ಮಾಂದತತಿ ತನ್ನಿ ಸಂಚೆ ಮೌಜು ಮೌಜಾರಿ ಅಸ್ತತಿ ಉಳೈತಲೈ ಕುಣೈ ಎಕಳೈ ನಾತಿ ಸಗಟೈ ಸಗಡ್ಡಿಕಾನೈ ವಿಪರೀತ ಪರಿಸ್ಥಿತಿ ದಿಸುಯತ ಮಂಚಾಕ ಮಂತರ್ಪಣೆಕ ಶ್ರಾಪಸ್ಲಾವರಿ ದಾವನು ಹೇ ಕಾಳಾರಿ ಸಗಟೈ ತಕ ವಿಪರೀತಾಚಿ ತತತಿ ದೂಸ್ರಿ ಸೋಡಿ ಸ್ವತಃ ತಗ್ಗನ್ ದೇಹ ಕೂಡಚಿ ತಕ ವಿರೋಧಪ್ತ ವಾಂಚಿಚೆ ಉರ್ಲೆಲ್ ದೀಸ ಕಂಚೇ ಏಕರಾನಾಂತು ಶಿವಾ ಶಿವಾ ಮುಣು ಜಪ್ ಕರ್ತುಚಿ ವಡ್ಗಾಕಾಕಿ ಮಂಚಿ ಖಂತಿ ತಕ ಲಾಗ್ತ ವಾಮಂಟ್ ಕಾಡು ಕೈ ತಾಕ ತಸನ ಪುಡಾರ್ಚಿ ದೀಸ ಸುಖಾರಿ ಸಂತೋಷಾರಿ ವಡ್ಗಾಚಾಕ ಕಸಳೇ ಪುಣಿ ಏಕ್ ಜಾವುಕ ನಟ್ಲಾರಿ ಉರ್ಲೆಲ್ ದೀಸ ಸುಖಾರ್ ವಡ್ಗಾಚೆ ಕಶಿ ಮನುಷ್ಯಲ್ ಮನೋಸ್ಥಿತಿ ಕಶ್ಯ ಸ್ಥಾಮಳಾರಿ ಸದ್ದಾ ಭಲ್ತ ಮನುಷ್ಯ ಏಕ್ ದಿಸ ಪುಣಿ ವಿಸವ ಮೇಳಾರಿ ದಾಯಿತಶಿಣೆ ಮುಣು ಆಶ್ ಪಾವತ ವಿಸವ ಮೇಳಾರಿ ತೇ ವಿಸವ ಕಳಾರಿ ನುಳೀಸ್ ಬಯಸುನು ಅಸ್ಲಾರಿ ವೀಡ್ ಹೊಡ್ಗಾಸೋ ಬಹು ತ್ರಾಸತ ಜೀವಾಕ ಕಂಟಾಳೋ ಎತ್ತ ಹೋ ಕಂಟಾಳೋ ಹೊಡ್ಗಾಚಕ ಕಚ್ಚೇ ತಕ ಆವಡ್ಸೆ ಕಸಲೇ ಕೆಲ್ಯಾರಿ ಮನ್ ಸಂತೋಷ ಭಕ್ತ ಅಶುದಾವನು ತೋ ಏಕ್ ನ ಏಕ ತಗೆಲ್ ಇಷ್ಟಾಚೆ ತಕ ಆವಡ್ಸೆ ಕಂಚೇ ಏಕಾಸೋ ಆಸುರೋಗೆತ ತೊಡಿ ಕೆಲ್ಚಾಂತು ತೊಡಿ ಗಜಾಲಿ ಮಾಡ್ಚಾಂತು ತೊಡಿ ವಾಸ್ತುಚಾಂತು ಅನಿ ಬರೋಚಾಂತು ಲಾಗುನ್ ಓರ್ತಾರೆ ಅನಿ ತೊಡಿ ತೋಯಿಂಗೆಲ್ಲೋ ಹಂಗಾಗೆಲ್ಲೋ ತಟ್ಟಿ ಫಟ್ದಿ ಫಟ್ಟಂಗ ಮರ್ತಚಿ ವೇಳು ಕಣ್ಬಾಯ್ತು ಅನಿಕ್ ತೋಡಿ ಕಂಚೆ ಏಕಾಗ ಲಾಗುನ ಸನಸಿ ಪಾನ್ ಕಾವಚಿಕಿ ಬೀಡಿ ಸಿಗರೇಟ್ ಓಡ್ಚಿಕಿ ಗುಟ್ಕಾ ತಾಬಡಾಚಿಕಿ ಕರ್ತದೆ ದಳರಿ ಹಂಗ ಏಕ ವಿಷಯ ಯಾವ್ದಾನ್ದವ್ರಕ ಆಮಿ ಅಪ್ನಲ್ಲಿ ಕೋರ್ನ್ ಗೆವ್ತೋ ಹವ್ಯಾಸು ಅಮ್ಕ ಬರೇ ಹೊಟ್ಟೆರು ಹೊರತು ದಾವಕ ಶಿವಾಯ್ ವಾಯ್ಟ್ ಆಗ್ದಾವ ಚಗ್ನದ್ದು ದುನಿಂಚೆ ಏಕಾದ ವೇಳ ವೇಳು ಹೊಡ್ಗಾಚಿ ವಿಷಿ ಅಪ್ನ ಇಲ್ಲೋ ಬೀಡಿ ಸಿಗರೇಟ್ ಓಡ್ಚೆ ಇಸ್ಪೇಟ್ ಕೇಳ್ಚೆ ಆಗೆಲೆ ತೆವೇ ಏಕ ನಾದ ಚೇಟ್ ಜಲ್ಯಾರಿ ದಾಗಡ್ ಗೆವ್ಕ ತೆ ನಾದ ಚೇಟ್ ಅರ್ಪಡ್ಲಿ ಮುಂದಲ್ಲಾರಿ ಸಂತ ಸಾವನು ಮಾಗಿ ಸುಟ್ಚೆ ಬಹು ತ್ರಾಸತ ಅಶಿ ಗೊಲ್ತಲಂಚಿ ಅವಸ್ಥ ಜಲರಿ ಜಾಂಟೆ ಅಜ್ಗಕ್ಕಸಲಿ ತಂಕ ದೇವಂತಿ ಪ್ರಾಯ್ ಕಾರಿ ಕುರುಂಕ ಖರ್ಚಾಕ ಶಕ್ತಿಯಾಸನ ಬಸುನ್ ಬಸುನ್ ಖರ್ಚಿಕಿತೆ ಮುಂಡ್ ಕಳ್ಳಾಸಿ ಜೀವ್ ಕವಚಾಕೆತ್ತ ಮನ್ ಉಬ್ಗತ ಹಂತ ಸಾವನು ವೈರ್ ಉಟ್ಚಾಕ ತಕ ತಗ್ಗೇಡ್ ಮನಾಂಚಿ ಕಂತಿ ದೂರ್ ಕರ್ಪಾಚಿ ಉಮಳ್ಸಿಕ ವಾಡ್ತ ಮಳ್ಯಾರಿ ವೇಳ ಹೊಡ್ಗಾಚಾಕ ಉಬ್ಗಣ್ ದಾಂಡಾಚಾಕ ಕಂಚೇ ಕಂತು ಲಾಗೋನು ಘೇವನು ಆಸ್ಕ ಪಡ್ತ ಮನ್ ಭುಲಾವಚಾಕ ದಾಯಿತು ತುಳು ವಿಷಯ ಸತಿ ತೆ ಪ್ರಮುಖ ದಾವನು ಪಾಂಚ ರೂಪಾಯಿ ವರ್ಗೀಕರಣ ಕರ್ತಾರೆ ಏಕ ಕಾವ್ಯ ನಾಟಕ ಸಂಗೀತಾದಿ ಕಲಾ ಅಂತೂ ಅಪ್ನ್ಯಾಕ ಲಾಗೋನು ಗೇವಚೆ ದೋಣಿ ನಾಣ್ಯ ಸ್ಟ್ಯಾಂಪ ಅಪ್ರೂಪ ವಸ್ತಾಚೆ ಸಂಗ್ರಹ ಕರ್ಚೆ ತೀನಿ ಕರಕುಶಲ ದಸ್ತಕಾರಿ ಚಿತ್ರಣಗಾಮ ಚಾರಿ ಕೇಳಾಂತು ಭಾಗ್ಯವಚೆ ಪಂಚಾಚೆ ರಾಣಚೆ ಗರ್ವಂದಾತೋ ಅಲಂಕಾರ ಕೊರ್ತೋ ಛಾಯಾ ಚಿತ್ರಣ ಆದಿಲೆ ಅಶೆ ನಾನಾ ಥರಾಚೆ ವಿಷಯ ಅಸ್ತತಿ ತರಿ ಈ ಸಗಟ ಅಪ್ನ್ಯಾಕ ಮಾತ್ರ ಕೂಶಿತಾತಿ ತೆವೇ ತಾತ್ಕಾಲಿಕ ಅಪ್ನ್ಯಾಕ ಕೈ ಸಮಾಧಾನ ಭುಜವಣ ಮೇಳ್ನು ಹೆರಾಂಗ ಕೈ ಸಂತೋಷ ಭುಜವಣಿ ಮೇಲ್ಕಾದರೆ ಅದು ಸೀತನ ದೊನಿಚೆ ಅಂತ ತೊಡೆ ವಿಷಯಂಕ ದೈಹಿಕ

ಶಮಸಾಹಿಕಿ ಗರುದಸ ಕುಡುವನಾಶಿಯ ಶಿಲ್ತಾವಳಿ ಅಂಚನ ಲಾಭ್ನ ಯಕ್ಷರೂಪಣನ ದೀಸ್ವರ್ಗ ಕಾಲದಲ್ಲೇ ಏ ವಯ್ಯಾರಿ ತಕ್ಕ ಕಂಚೇ ಏಕಾತೋ ಆ ಸುರ ಗೆವುಪಾಚಿ ಗರಜ ಪಡ್ತ ತೋ ಆ ಸುರ ಮಳ್ಯಾರಿ ಕಂಚೇ ಏಕ ಹವ್ಯಾಸು ತಕ್ಕ ಇಷ್ಟು ದಾವತು ಹವ್ಯಾಸು ಮಳ್ಯಾರಿ ಮಗಾನ್ ಗುಲ್ಲೋತೋ ಈಗ ಬರೋ ದೋಸ್ತಾತು ತಕ್ಕ ಆವಡ್ತು ತಜೆ ವಿಶ್ವಾಸಪಣಾಂಕ ಧೂರ್ ಧಮಡತು ಮನಾಂಕ ಕೂಸಿ ಅಸ್ಕರ್ತ ಜಾಯ್ ಮನೋ ತೋ ಇಷ್ಟ ಪಾವತ ಅಸಲ್ ದೋಸ್ತ ತಕ್ಕ ಕೈ ಮಳತ ಕೈ ಅಸತ ಜೋ ತಕ್ಕ ಖುಷಿ ಕಳ್ಪಾತ ತೋ ಇಷ್ಟ ಮಳಾರಿ ಈಗ ಬರೇ ಪುಸ್ತಕ ಲೋಕಾಂತು ಪುಸ್ತಕ ಮಿಕ್ಕುದಲ್ಲೇ ದೋಸ್ತ ನಾ ವಾಸ್ತ ತಿತ್ತಲು ಬರೋ ಹವ್ಯಾಸನ ಮುನ್ ಸಂಗನು ಗಿಜ್ಞಾನಿ ಜ್ಞಾನಿ ಲೋಕ ಸಂಗತಾಯಿಲೆ ಇತ್ಯಾಕ ಮಳಾರಿ ತೆ ಪುಸ್ತಕ ಆಮ್ಯಾನ ಕಾಯ್ ಫಲ್ ಪಾವಚೆ ಅಪೇಕ್ಷೆ ಕರ್ನ ತಾಚೆ ಬರಲ ತೇಂಚಿ ವಾಚಿತಲ್ಯಾಕ ಸಂತೋಷು ತೃಪ್ತಿ ಮುಂಚೆ ಫಲ್ ದಿತ ಮೋಲಾಧಿಕ ಜ್ಞಾನ ಮುಂಚೆ ಮಾಣಿಕ ದಿತ ದಲ್ ನಿಮಿತಿ ವಾಸ್ತು ಹವ್ಯಾಸು ಸವಿತಾಂಕ ತಂತೈ ಜ್ಞಾನ್ಯಾಂಕ ಈಗ ಬರೋ ಆಧಾರ ದಿವಸೋ ಕಾಂಬು ಸೌದಾವನು ಉಬ್ಬಾರನ್ ಧರ್ಸ ಮನಾಂತು ಆಸದಲ್ಲೇ ವಿಕರ್ಷಣಾಂಕ ಭುಜವಣಿ ಪಾವಚ್ಯಾಕ ಸಾಧ್ಯದತ ಅಶಿದಾವನು ಮನೋವಿಜ್ಞಾನಿ ಸುತ ಹೋ ವಾಸ್ತು ಹವ್ಯಾಸು ಏಕ ಚಿಕಿತ್ಸಾ ಕ್ರಮ ದಾವನು ವಾಪರ್ತಾತಿ ಮಂತಾನ ಮನಾಚೆ ಸಂತುಲನ ಸ್ಥಿತಿಕ ವಾಸ್ತವ ಬಲೇ ಮಹತ್ವತೋ ಹವ್ಯಾಸು ನಾದ ದಾವನು ಅನೇಕ ವ್ಯಕ್ತಿಮತ್ವಾಚೆ ವಿಕಾಸ್ ತಶಿಂಚಿ ದೈಹಿಕ ಆಯಾಸ್ ಪರಿಹಾರ ಕೈ ವಾಸ್ತು ಹವ್ಯಾಸು ಬಹು ಲಾಭ ದೇಣಿಸೋ ದಾವನಸ್ ಹವ್ಯಾಸ್ ಮಂತೋ ಮೊಗಾನ್ ಬರಲಿ ಆಶಿ ಅಪ್ನಾಯಲಿ ಆಡ್ಕಸಂ ಇಷ್ಟ ಪಾವನ್ ಕರ್ಚಿ ವ್ಯಾಸಂ ಜಾಂತು ಅಮಕ ಉಮ್ಮಳ ಸಿಕ್ಕಸ್ತ ಉತ್ಸುಕತೆ ಅಸ್ತ ವಸ್ವಸ್ವ ಅಸ್ತ ತಸನ್ ಜುವಸ ತೆ ಹವ್ಯಾಸ ಮೊಳಂಗೆತ ಮಂತಾನ ಮೊಗಾನ್ ಕಟ್ಟಿ ವ್ಯಾಸಂಗ ಅಧ್ಯಯನ ವಾಚಪ ನಿಧಾಯಿಕಿ ಹವ್ಯಾಸು ಮನು ಸ್ಪಷ್ಟದತ ದಲ್ ನಿಮಿತಿ ಜಾಣ್ಯಾಂಕ ಹಜ್ಜಿ ಇತ್ತಲು ಬರೋ ಅಸ್ತ ವ್ಯಗ್ರೋ ಹವ್ಯಾಸ ಕಂತೋಯ್ ಅನಿ ಉಪಯೋಗ ನ ಸದ್ದಾ ವಸ್ತು ಸ್ವಭಾವ ಶಿಲೇಕ ಮೂರ್ಖ ಪಣ್ಣ ಮಂಟಿ ಏಕ ಮಣ್ಯಸ ಹೇ ಕಾರಣಾಂಚಿ ಉಪನಿಷತ್ ಸಂತ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರವಿತಮ್ಯಂ ನಿಯಮಬದ್ಧಾವನ್ ಅಧ್ಯಯನ ಅನಿ ಅಧ್ಯಾಪನ ತುಕನಾಶಿ ಕರಿ ಮುನ್ ವಾಸ್ತುಚೆ ಅನಿ ವಾಚಿನ್ ಪ್ರವಚನ ಕರ್ಚೆ ನಿತ್ಯಕರ್ಕ ಹಕ್ಕ ಪ್ರಾಯಸ ವಯಸ ಪ್ರಸನ್ನ ಕೆನ್ನಾಯ ವಾಸ್ತುಚೆ ತಶಿಂಚಿ ಪ್ರವಚನ ಕರ್ಚೆ ಅನಿ ಬರೋಚೆ ಕರೀತ ಸುಖ ಅಶಿ ನಿತ್ಯ ವಾಸ್ತುಚಾನ ಜ್ಞಾನ ಗಿಜ್ಞಾನ ವರ್ತ ಜ್ಞಾನ ಮುಂಚೆ ಮನುಷ್ಯನ ಶ್ರೇಷ್ಠ ಸ್ವರೂಪ ಈ ಬರೇ ರೀತಿನ ನಿಪೊಂಧವರನ ಐಶ್ವರ್ಯ ದಾವನಸ ಮಾತ್ರನೇ ತೇ ಕೀರ್ತಿ ಅನಿ ಸುಖ ಸಮೃದ್ಧಿ ದೀವಿಚಿ ದಾವನಸ ಅಶಿ ದಾವನು ಜ್ಞಾನವಾಡೋನು ಜತಿಲ್ ಮನುಷ್ಯು ದೇವಸ್ವರೂಪ ಪಾವತ್ವತ್ತ ಯಾ ಕಾರಣಾಂಚಿ ಹಂಗೆ ಮಲ್ಗಡ್ ಮನುಷ್ಯನೇ ಮಗ್ಗಿನೆ ಶ್ರುತಮ್ಮೆ ಗೋಪಾಯ ಮೆಗ್ಗೆ ಅಧ್ಯಯನ ವಾತಪ ರಕಣ್ಕರಿ ಮುನ್ ಅನಿಂಗ್ ತನ್ನಿ ಸಂಗ್ಲೆ ಸದ್ಯಾ ಸಾಂಗ ದಿನಮಪಿ ವಾಹಯೇತ್ ಉತ್ತಮ ಗ್ರಂಥಾಂಚೆ ಅಧ್ಯಯನಾನ ವಾಚನಾನ ವೇಳು ಹೊಡ್ಗಾಯಿ ವ್ಯರ್ಥದವನು ವೇಳು ಹೊಡ್ಗಾನುಕ ವೇಳು ವ್ಯರ್ಥ ಹೊಡ್ಗಾಯಿ ನಾಶಿ ವಾಸ್ತುಚಾನ ಜ್ಞಾನ ಪ್ರಾಪ್ತ ಜ್ಞಾನ ಅನ್ಕರ್ತ ಅಜ್ಞಾನ ನಾಶತ ಉತ್ತರ ಸತ್ಯಾಚಿ ತರ್ಪೇಕ ಮಲವತ್ತಾತಿ ಬರೇ ಗ್ರಂಥ ರಚನಾಂಕ ಅವಕಾಶತ ಮನ್ ಕೆದ್ನಾಯಿ ಪ್ರಸನ್ನದವನು ಊರ್ತಿ ದಶಕರ್ತ ದಾಧಿಕನೈ ಕೀರ್ತಿ ಪಸರಾಯ್ತ ಅಶಿದವನು ಭವಭೂತಿ ಮಂಟೋ ಕವಿ ಸಂತ ತೋ ಲೋಕ ರಸ ಸಿದ್ಧ ಕವೀಶ್ವರ ಪುಣ್ಯವಂತ ತಂಗಿನ ಯಶಸ್ ಮಂಚ ದೇಹಕ ಮಂತರ್ಪಣ ಮರಣ ತಮನ್ ಅಂತೀನ ಕವಿ ಲೋಕ ತಂಚೆ ಅಸ್ತಿತ್ವ ಅಸ್ಮಿತಾಯಿ ರಕ್ಕೊಂಡು ಘೇವನು ಲೋಕಾಚೆ ಬರೇಪಣ ಕತ್ತಿರ ಶ್ರಣಂ ಪಾವುತ್ತಲೇ ದಾವನ ಅಜರಾಮರ ದಾವನು ಉರ್ತ ಮಂಚಿ ಓಡಿ ಆಶಿಸಿ ತಂಕ ಮಂತರ್ಪಣ ರೀ ದೇವಂತಿ ವಯರಿ ಬರೋ ಚಾಕ ಕಾರಣ ದಾವನಸ ಮನುಷ್ಯನ ದಲ್ ಮಾಂಕ ಐಲು ಪ್ರಾಂತ ದಲ್ಲೋ ಜವ್ಲೋ ಗೆಲ್ಲೋ ಮಂಚಿವರಿ ದಲ್ಯಾರಿ ತಕಾಯಿ ಮೋಲ್ನ ಅರ್ಥು ಇನ ಮಹತ್ವ ಇನ ತಾನು ಹೇ ದಲ್ ಮಾಂತು ಅಸ್ತ ನಾಯಿ ಹಂಗ ಸಾವನ್ ಗೆಲ್ಲಿ ಉಪರಂತ ಇ ತಗೆಲ್ ಅಸ್ಮಿತಾಯಿ ಊರ್ತಿ ಸಲ್ ಕಾಮಂತು ಲಾಗೋನಸ ಅಸಲ್ ಕಾಮ ಖಂಚೆ ಚಿಂತು ಪ್ಲಾರಿ ಲೋಕಾಗ ಬರೇ ಪಣ ದಾವಚೆ ಕರ್ಕಾದಲ್ಲ ಕಾಮ ಖಂಚೆ ಮಂಚಾಕ ಜವಾಬ್ ಮೇಳ್ತ ಪ್ರಾಯದ ತರಿ ವೆಗ್ಲ ಖಂಚೆ ಹಿಂಗೆ ಕಾಮ ಕೊರಂಕ ಶಕ್ತಿ ನಾನು ದಾವಚೆ ನಿಮ್ಗಿತಿ ತೇಪ್ರ ಎರಿ ಕರ್ಚ್ಯಾಕ ಶಕ್ತಿಯ ಸೂಚಿ ಕಾಮ ಮಳಾರಿ ಬರಪ್ ಬರ್ಪಾಕತಿರ್ ವಾತಪ್ ವಾಸ್ತುಚಾನ ಮನಾಂಕ ಸಮಾಧಾನ ಮೇಲ್ಚಿದ್ದವಳ ಜ್ಞಾನ

ಕೆಳಗರೆ ನಾಳೆ ಬೆಳಗ್ಗೆ 10:30 ತುಳು ಕಾರ್ಯಕ್ರಮ ಉಡಲ್ದ ಪಾತ್ರ ಕೇಳುವಿರಿ. ಅತಿಥಿ ಮೊಹಮ್ಮದ್ ಯಾಸೀನ್, ಕಲ್ಲಡ್ಕ ಮ್ಯೂಸಿಯಂ ಸ್ಥಾಪಕರ ಸಂದರ್ಶಕರು ಅಕ್ಷತ ರಾಜ್ ಪೆರ್ಲಾ. 11:00 ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಚೈತನ್ಯ ಸಹೋದರಿಯರ ಬಳಗ ಮಂಗಳೂರು ಇವರಿಂದ ಪ್ರಕೃತಿ ಬೆಳೆಸಿ ಸಮಾಜ ಉಳಿಸಿ ಕಾರ್ಯ

0: ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
1: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿಡ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನು ಅನ್ನುವಂತಹದ್ದು ಬಸವ ತತ್ವ ಆಗಿರಲಿ ಅಥವಾ ವಚನ ಸಾಹಿತ್ಯ ಆಗಿರಲಿ ನಮಗೆಲ್ಲರಿಗೂ ಅದು ಬೋಧಿಸ್ತು ಅನ್ನುವಂಥದ್ದು ತಮಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನು ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
3: ಎಲ್ಲರಿಗೂ ನಮಸ್ಕಾರ.
1: ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಸರ್, ಹೇಳಿ, ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಅವರು ಮೂಲತಃ ರಷ್ಯಾದಲ್ಲಿ ಇರುವಂತಹವರು, ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ. ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ, ಈ ಪಯಣ ಹೇಗಿತ್ತು?
2: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀರಿ. ನಿಮಗೆ ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬೋದು ಅಥವಾ ಇಂಗ್ಲೀಷರಿಗಾಗ್ಬೋದು, ರಷ್ಯನ್ರಿಗಾಗ್ಬೋದು ಅಥವಾ ಬೇರೆ ದೇಶದವ್ರಿಗಾಗ್ಬೋದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂಥ ಸಾಮ್ಯವನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ 2-3 ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ. ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ಕಾಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ

0: ಸಂಸ್ಥಾನ ಇದೆಯಲ್ಲ, ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ. ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ. ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನು ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳೇನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಿದೆ. ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ, ಈ ಥರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಭಾಳ ಸಂತೋಷ ಆಯಿತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗಲಿ, ಅವುಗಳನ್ನು ಹೇಳಿದಾಗ ಅವರಿಗೆ ಭಾಳ ಆಸಕ್ತಿ ಉಂಟಾಯಿತು. ಸರ್, ಇದನ್ನು ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರ್ದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ದರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು, ಇದನ್ನು ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ಬರೂ ಅದನ್ನು, ನಾನು ಹೇಳೋದು, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ ಒಂದು 70 ವಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನು ಆರಿಸಿಕೊಂಡು ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನು ಮಾಸ್ಕೋದ ಒಂದು ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ ನಾನು ಹೇಳಬಹುದಾದದ್ದು.
1: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಾಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನಿಸುತ್ತೆ. ಅಚಾನಕ್ಕಾಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಖಂಡಿತ, ನಿಜ, ನೀವು ಹೇಳಿದ್ದು ನಿಜ.
1: ಸರ್, ಇವರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ವಚನ ಅನುವಾದ ಮಾಡುವ ಹಾಗೆ ಅಂತ ಅಂದ್ಕೊಂಡು?
0: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ. ವಚನಗಳನ್ನು ಹೇಳ್ತಾ ಇದ್ದಾಗ, ಅದನ್ನು ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ
1: ಮೌಲ್ಯಯುತವಾದಂಥ.
0: ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಸಾರ್ವಕಾಲಿಕವಾದ, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂಥ,
1: ಇವತ್ತಿಗೂ ಮುಂದೆಯೂ ಕೂಡ
0: ಎಲ್ಲರಿಗೂ ಜಗತ್ತಿಗೆ ಅನ್ವಯ ಆಗುವಂಥದ್ದು. ಆಮೇಲೆ ಸಂಪ್ರದಾಯದಲ್ಲಿರುವಂಥದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನು ಅವರು ಎತ್ತಿ ತೋರಿಸಿದರು. ಅದು ಅವ್ರಿಗೆ ಇಷ್ಟ ಆಯಿತು. ಈಗ ಉದಾಹರಣೆಗೆ, ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನು ಮಾಡಲ್ಲ ನಮಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಇದ್ರಿ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ಥರ ಇಂಥದ್ದೆಲ್ಲ ಅವರಿಗೆ ಭಾಳ ಇಷ್ಟ ಆಯಿತು. ನಾವು ಏನು ಅನುವಾದ ಮಾಡಿದ್ದೀವಿ, ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು, ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದರೆ ಒಂದು ಏನು ಅದರಲ್ಲಿ ಅಂತಂದರೆ, ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ. ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ,
1: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
0: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತಹ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ ನಮ್ದು, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ಬರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ ಸೊಗಸಾಗಿ,
1: ಅದು ತೊಡಕು ಎಲ್ಲೂ ಆಗ್ಲೇ ಇಲ್ಲ. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮಗೆ

0: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ HS ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
1: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯಾನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಡ್ಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಆ್ಯಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬ
0: ಸೀಮಿತವಾಗಿದೆ.
1: ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಲನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕ ಮಹಾದೇವ ಅಲಾಮ ಪ್ರಾಪ್ ವಾಚನ ಪಾತಗೆ ಶೋ ಮಾಡಿದೆ. ಅಂಡ್ ವಾಚನಗಳಲ್ಲಿರುವ ಶಿವ ಭಕ್ತಿ ಮನವಿಯ ಗುಣಗಳನ್ನು ಕಂದಾಗ ಈ ವಾಚನಗಳನ್ನು ನಾವು ರಾಶನ್ ಭಾಷೆಗೆ ಅನುವಾದ ಮಾಡಬೇಕು ಎಂಬ ಭಾವನೆ ಬಂತು. ಹಾಗಾಗಿ ಕೆಲವು ವಾಚನಗಳನ್ನು ರಾಶನ್ ಭಾಷೆಗೆ ಅನುವಾದ ಮಾಡಿದವೆ. ಈಗ 70 ವಾಚನಗಳನ್ನು ನಾವು ರಾಶನ್ ಅನುವಾದ ಮಾಡಿದೆವು. ನನಗೆ ಬಸವಣ್ಣ ವಾಚನ ತುಂಬ ಇಷ್ಟ. ಬಸವಣ್ಣನವರ ವಾಚನಗಳ ನಾನು ಮಾರುವುದೆ. ಮನುಷ್ಯನು ಯಾವಾಗಲೂ ಪ್ರಾಪಂಚಿಕ ನುಖದಲ್ಲಿಯೇ ನಿರತನಾಗಿರುತ್ತಾನೆ, ಆದರೆ ಇದೊಂದೇ ಗುರಿ ಆಗಬಾರದು. ಸೊ ವಾಚನಗಳು ಒಲಿಯದನ್ನು ನಮಗೆ ಕೇಳಿಸುತ್ತವೆ. ಅವು ನಮ್ಮ ವರಾಚ ಸಂಸ್ಕೃತಿಯ ರಹಸ್ಯ ನಿಧಿಗಳಾಗಿದ್ವೆ.
0: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವರು ಕೂತಿದ್ದಾರೆ. ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ, ಇನ್ನು ಬಾಲ್ಯದಿಂದಲೂ ಮಾತನಾಡ್ತಿರುವಂತಹ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸ್ಬೇಕಲ್ವಾ ಅಂತ ಅನ್ಕೊಂಡು ಎಲ್ರಿಗೂ ಅನ್ಸೆ ಅನ್ಸುತ್ತೆ. ಅವರು ಪದ ಜೋಡಣೆ ಮಾಡ್ತಾ ಇರುವಂತಹ ರೀತಿಯಲ್ಲೇ ನೋಡಿದ್ರೆ ಆಹಾ, ನಮ್ಮ ಕನ್ನಡ ಭಾಷೆ ಎಷ್ಟು ಸೊಗಸಾಗಿದೆ ಅಲ್ವಾ ಅಂತ ಅನ್ಕೊಂಡು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹೇಳಿ ಗಲೀನಾ ಅವರೇ, ಮುಂದೆ ನೀವು ಬೇರೆ ವಚನಗಳನ್ನ ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
1: ಹೌದು, ಐ ಹೋಪ್ ನಾವು ಬೇರೆ ವಚನ ಅನುವಾದ
0: ಈಗಾಗ್ಲೇ ನೀವು ರಷ್ಯಾಗ ಹೊರಟಿದ್ದೀರಾ, ನಾಳಿದ್ದು ಇನ್ನೇನು ಭಾರತದಿಂದ ತೆರಳ್ತಾ ಇದ್ದೀರಾ, ಮತ್ತೆ ಭಾರತಕ್ಕೆ ಬಂದು ಪ್ರೊಫೆಸರ್ HS ಹರಿಶಂಕರ್ ಅವರ ಜೊತೆಗೆ ಕೂತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರಾ ನೀವು, ಹಂಗಾಗಿ ಮಾಡ್ತೀರಾ? ಹಾಗಿದ್ರೆ ಮತ್ತೆ ಬರ್ತೀರಾ ಭಾರತಕ್ಕೆ?
1: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು KC ಶಿವಪ್ಪ ಮತ್ ಮಾಡ್ತೀನಿ.
0: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ KC ಶಿವಪ್ಪ ಅವರ
1: ಪ್ಲಾನ್,
0: ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನು ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ PhD ಮಾಡಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದರೆ ಎಲ್ಲರೂ ಕೂಡ ಕನ್ನಡವನ್ನು ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ನೋಡಿದ್ದೇನೆ, ತುಂಬ ಜನ ಏನು ಮಾಡ್ತಾರೆ, ತಮ್ಮ ತಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಂಡು ಹೋಗ್ತಾರೆ ಅಷ್ಟೇ. ಯಾಕೆ ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗ ಇದೆ, ಅಲ್ಲಿ ಅವರು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಭಾಷಾ ವಿಜ್ಞಾನವನ್ನು ಕಲೀಲಿಕ್ಕೆ ಬರ್ತಾರೆ ಹೊರತವರು ಇಲ್ಲಿನ ಮೂಲ ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕನ್ನಡ ಭಾಷೆಯನ್ನು ಕಲೀಲಿಕ್ಕೆ ಹೊರಟ್ರಿ, ಯಾಕೆ ನಿಮಗೆ ಕಲಿಬೇಕು ಅಂತ ಅನ್ನಿಸ್ತು ಕನ್ನಡ ಭಾಷೆ?
1: ನಾನು ಆಂಥ್ರೋಪಾಲಜಿಸ್ಟ್ ಕೆಲಸದಲ್ಲಿ ಸಿಂಪಲ್ ಜನಗಳು
0: ಭೇಟಿ ಮಾಡಬೇಕಾಗುತ್ತೆ. ಹೌದು ಹೌದು,
1: ಇಲ್ಲಿ ಇಂಗ್ಲಿಷ್ ಅರ್ಥ ಇಲ್ಲ, ಹಿಂದಿ ಅರ್ಥ ಇಲ್ಲ,
0: ಅರ್ಥ ಆಗೋದಿಲ್ಲ ಅವರಿಗೆ. ಹೌದು.

0: ಸೊ ನಾನು ಕಲ್ಚರ್ ಲ್ಯಾಂಗ್ವೇಜ್ ಲೈಫ್ ಐ ವಾಂಟ್ ಟು ನೋ ಹೌ ದೇ ಲಿವ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್
1: ಹೌದು
0: ಮೈ ಸನ್ ಆಲ್ಸೋ ವಾಸ್ ಬೋರ್ನ್ ಹಿಯರ್ ಅಂಡ್ ಹಿ ಸ್ಪೀಕ್ಸ್ ಕನ್ನಡ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಪೀಕಿಂಗ್ ಆಲ್ಸೋ
1: ಓ ಎಷ್ಟು ವರ್ಷ ಅವನಿಗೆ
0: ಅವನು 4 ವರ್ಷ ಅವನು ಮೈಸೂರಿನಲ್ಲಿ
1: ಇದ್ದಾನೆ ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ
0: ಕನ್ನಡ ಮೊದಲನೆಯ ಭಾಷೆ
1: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೇ ಕನ್ನಡ ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್
2: ಈಗ ರಷ್ಯನ್ ಕಲಿತಾ ಇದ್ದಾನೆ ಆದ್ರೆ ಕನ್ನಡನೇ
1: ಮಾತೃಭಾಷೆ ಹೌದು
0: ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ ಮೈಸೂರಿನ ಕನ್ನಡ ಅವನು ಡೇ ಕೇರದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ ಸೊ ಲೋಕಲ್ ಪೀಪಲ್ ಓನ್ಲಿ
1: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ ಮಾತಾಡ್ತಾನೆ ಸೊ ಹಂಗಾಗಿ ಅವನಿಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ
2: ಅವನು ಹುಟ್ಟಿದ ಮಾತೇ
1: ಕನ್ನಡ ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ ಗಲೀನ್ ಅವರೇ ಬಹಳ ಸಂತೋಷ ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ ಅನುವಾದ ಮಾಡ್ತಾ ಇದ್ದೀರಾ ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ
0: ಸರಿ ಒಂದು ವಚನ ಉಳ್ಳವರು ಶಿವಾಲಯವ ಮಾಡುವರು ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲೆ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ
1: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ ನೀವು ಹೇಳಿ ಸರ್ ಅನುವಾದದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನ ಹೇಗೆ ಬಳಸಬೇಕು ಅದನ್ನ ಹೇಗೆ ಅಂತ ಅನ್ಕೊಂಡು ವಚನಗಳನ್ನ ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನು ಸವಾಲುಗಳು ಎದುರಾಯಿತು ನಿಮಗೆ ಅದು ಪದಶಃ ಅರ್ಥವನ್ನ ತಿಳಿಸೋದಲ್ಲಾಗಿರಲಿ ಅಥವಾ ಅದನ್ನ ಹೇಗೆ ಆ ಭಾವಕ್ಕೆ ಅಡ್ಡಿ ಆಗದ ಹಾಗೆ ನೀವು ರಷ್ಯನ್ ಭಾಷೆಗೆ ಯಾಕಂದ್ರೆ ನಿಮಗೂ ರಷ್ಯಾ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ ಕಿಂಚಿತ್ತು ದೋಷ ಆಗಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ ಸೊ ಹಂಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ಸರ್
2: ಬಹಳ ಸೊಗಸಾದ ಪ್ರಶ್ನೆ ಯಾಕೆಂದ್ರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ
1: ಹೌದು
2: ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ
1: ಹೌದು
2: ಮೂಲ ಕವಿ ಏನು ಹೇಳ್ತಾನೆ ಅದನ್ನೇ ಹೇಳಬೇಕು ನಾವು ಆದರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬ ಅಂತಹ ಅನುವಾದಗಳು ಬಹಳ ಕಷ್ಟ ಅವು ಯಶಸ್ವಿಯಾಗುವಂಥದ್ದು ಬಹಳ ಕಡಿಮೆ ಆದರೆ ಅದರ ಮೂಲ ಅರ್ಥವನ್ನು ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ ಒಂದು ಅವರಿಗೆ ಹೇಳಿದೆ ಯಾವುದೋ ಒಂದು ವಚನ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಅದಕ್ಕೆ ಅರ್ಥ ಹೇಳಿದ ಮೇಲೆ ಆಮೇಲೆ ಹೇಳಿದೆ ಕೆಲವೊಂದು ಅಂಶಗಳನ್ನು ಇನ್ನೊಂದು ಭಾಷೆಗೆ ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಒಂದು ವಚನ ತಗೊಳ್ಳಿ ಬಸವಣ್ಣವ್ರ ವಚನ ಅವರ ಅಂಕಿತ ನಾಮ ತಗೊಳ್ಳಿ ಕೂಡಲ ಸಂಗಮ ದೈವ ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನು ನೀವು ಇತರ ಭಾಷೆಗೆ ಯಾವುದೇ ಭಾಷೆ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ತೆಲುಗು ಆಗ್ಬೋದು ಯುರೋಪಿಯನ್ ಭಾಷೆಗಳಾಗ್ಬೋದು ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನು ಅನುವಾದ ಮಾಡಿದರೆ ಆ ಮೂಲ ಗೊತ್ತಾಗೋದಿಲ್ಲ ಆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ
1: ಹೌದು
2: ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರವರು ತುಂಬ ದಕ್ಷರು ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರು ತಮಿಳು ಅವರ ಮನೆಮಾತು ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂಥವ್ರು ಅಷ್ಟು ಬೆರಳ ತುದಿಲಿ ಇದೆ ಅಂತ ಆದರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವರು ಏನು ಮಾಡ್ತಾರೆ ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು ಆದರೆ ಅಮೆರಿಕನ್ಸ್ಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ಕೆ ಪದ ಇಟ್ಟಾಯಿತು ಅಷ್ಟೇ ಹೊರತು ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ ಲಾರ್ಡ್ ಆಫ್ ಮೀಟಿಂಗ್ ಲಿವರ್ಸ್ ಅಂದರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವಕೋಶ ಅಲ್ಲಿ ಅಭಿವ್ಯಕ್ತಿ.

ತೆರ್ಕೊಳ್ಳಿಲ್ಲ, ಬರೀ ಅನುವಾದ ಆಯಿತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ ಅದ್ಭುತ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಇದನ್ನು ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೇ ಇಟ್ಕೋಬೇಕಾಗಿತ್ತು ಅಂತ ನನ್ನಾಯಿತು. ನಾವೇನು ಮಾಡಿದ್ವಿ, ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ ನಾನು ಅವ್ರಿಗೆ ಹೇಳಿದೆ, ಮೂಲದ ಅಂಕಿತವನ್ನು ಹಾಗೇ ಇಟ್ಕೋಬೇಕು ನಾವು. ಕೂಡಲ ಸಂಗಮ ಅಂತ ಇದ್ದರೆ ಕೂಡಲ ಸಂಗಮ ಅಂತಲೇ ಇಟ್ಕೋಬೇಕು. ಅದನ್ನು ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ಓಲಾಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದ ಹಾಗೆ ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು. ನಾವು ಬೇಡ,

0: ವಚನಗಳಲ್ಲಿ. ಲಿಂಗ ಅಂತ ಅನ್ನೋದು ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನು ಸೂನ್ಯ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದರೆ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಗಲೀನ ಅವರು, ಅಂತಹ ಪದಗಳನ್ನು ಬಂದಾಗ ಅವುಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ನೋಟ್ಸ್ನಲ್ಲಿ ಮೂಲದಲ್ಲಿ ಈ ಥರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟೂ ತೊಂದರೆ ಆಗದ ಹಾಗೆ, ಎಳ್ಳಷ್ಟೂ ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನು ಮಾಡಿದ್ದೀವಿ.
1: ಸರ್, ಅದರ ಹೆಸರು ಏನು ಸರ್?
0: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದರಲ್ಲಿ ಚೆನ್ನಾಗಿದೆ ಅಂತ. ಆದರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಕೋಬೇಕು, ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪ ಅಂತಂದರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನು ಮಾಡ್ತಾ ಇರಬೇಕು. ಈಗ ಕನ್ನಡದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡದಿಂದ ಮತ್ತೆ ಮತ್ತೆ ಅನುವಾದಗಳು ಬರ್ತಾನೇ ಇರುತ್ತೆ. ಕಾಳಿದಾಸನ ನಾಟಕಗಳನ್ನು ಅನೇಕ ಜನ ಮತ್ತೆ ಮತ್ತೆ ಅನುವಾದ ಮಾಡಿದ್ದಾರೆ. ಯಾಕೆಂತಂದರೆ ಯಾವುದೇ ಒಂದು ಬಸವಪ್ಪ ಶಾಸ್ತ್ರಿಗಳದ್ದು ಬಹಳ ಸೊಗಸಾದ ಭಾಷಾಂತರ, ಆದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ, ಆಮೇಲೆ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಹೀಗೆ ಅನೇಕ ಜನ ಮಾಡಿದ್ದಾರೆ. ಯಾಕೆಂದರೆ ಭಾಷಾಂತರಗಳು ಮತ್ತೆ ಮತ್ತೆ ಬರಬೇಕು ಆ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು, ಈಗ ರಷ್ಯನ್ನಿಂದ ಅನೇಕ ಕೃತಿಗಳು ಕನ್ನಡಕ್ಕೆ ಬಂದಿದ್ದಾವೆ. ಟಾಲ್ಸ್ಟಾಯ್ ಬಂದಿದ್ದಾನೆ, ದಸ್ತಾಯೆವ್ಸ್ಕಿ ಬಂದಿದ್ದಾನೆ, ಚೆಕಾಫ್ ಬಂದಿದ್ದಾನೆ, ಗೋಗಲ್ ಬಂದಿದ್ದಾನೆ, ಆಮೇಲೆ ಗೋರ್ಕಿ ಬಂದಿದೆ, ಇದೆಲ್ಲ ಇಂಗ್ಲೀಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆಗಿ ಇಂಗ್ಲೀಷ್ನಿಂದ
1: ಕನ್ನಡಕ್ಕೆ ಬಂದಿರೋದು,
0: ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ ಅದು ಬಿಟ್ಟು, ಅದು ಫರ್ದರ್ ಏನಾಗುತ್ತೆ ಇಂಗ್ಲೀಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು ಭಾಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಿಕೆ ಸೇರಿಸ್ಬಿಡ್ತಾರೆ, ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ, ಯಾಕೆಂದರೆ ನಮ್ಮದಲ್ಲ ಅದು.
1: ಹೌದು,
0: ಅದರಿಂದ ನಾವು ಅದಕ್ಕೆ ನಿಷ್ಠರಾಗಿರಬೇಕು. ಅದಕ್ಕೆ ಹೇಳಿದ್ನಲ್ಲ, ಪರಕಾಯ ಪ್ರವೇಶ ಬಹಳ ಮುಖ್ಯ.
1: ಹೌದು ಹೌದು ಸರ್. ಮತ್ತೊಂದು, ಇದು ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನು ಗಮನಿಸ್ತಿರಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನು ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತು ಆಧುನಿಕ ಅಂತ ಅಂದ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ ಅಥವಾ ಮಧ್ಯಕಾಲೀನ ಈ ಸಾಹಿತ್ಯವನ್ನು ನಾವು ಆ ಕಾಲಘಟ್ಟವನ್ನು ಇಟ್ಕೊಂಡೇ ಆ ಸಾಹಿತ್ಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಇದನ್ನು ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನು ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ಏನಾದರೂ ಪೀಠಿಕೆ?
0: ಅದನ್ನು ನಾವು ಪೀಠಿಕೆಯಲ್ಲಿ ಹೇಳಿದ್ದೀವಿ. ಪೀಠಿಕೆಯಲ್ಲಿ 12ನೇ ಶತಮಾನ ಎಂದ್ರೇನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂಥ ಭಾಷೆ, ವಚನಕಾರರು ಇದನ್ನು ಗಮನದಲ್ಲಿ ಇಟ್ಕೊಂಡ್ರು,
1: ಇಟ್ಕೊಂಡು ಜನಸಾಮಾನ್ಯರಿಗೆ
0: ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡುವ ಭಾಷೆ ಬಂತು, ವಚನಗಳು ಆ ಥರ ಇದ್ದಾವೆ.
1: ಗಲೀನ ಅವರೇ, ವಚನಗಳನ್ನು ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅಂದ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನು ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಾಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನು ಅನುವಾದ ಮಾಡಿರುವಂತಹ ವಚನವನ್ನು ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಚಿ ಮೋಗು ಸ್ತ್ರೋಜ್ ಹ್ರಾಮ ನುಷ್ಟ ಮಗು ಯ ಬೆದ್ನೆ ಚಲವ್ಯಕ್ ಮೈ ನೋಗಿ ಕಲ್ಲೋನ್ನೆ Моё тело — храм, голова моя — золотой купол. О, Кудала Сангама, ты свидетель. Неподвижное будет разрушено, но движение будет вечно.
1: Бхала сантоша, доктор Галина. Матун прешне, нимге Майсурандре ен ансетте? PhD ಅಧ್ಯಯನವನ್ನು ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನು ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ.

0: ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು 2 ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ. ಕಡೆಯದಾಗಿ ನಿಮ್ಮನ್ನ ಮೈಸೂರು ಹೇಗೆ ಪೊರೀತು, ನಿಮ್ಗೇನು ಅನ್ಸುತ್ತೆ ಮೈಸೂರು ಅಂತಂದ್ರೆ?
1: ನನ್ಗೆ ಮೈಸೂರು ತುಂಬಾ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬಾ ಸುಂದರವಾಗಿದೆ. ಇಲ್ಲಿ ತುಂಬಾ ಒಳ್ಳೆಯ ಜನರು ಇದ್ದಾರೆ. ನನ್ಗೆ ಮಾಸ್ಕೋ ತುಂಬಾ ಇಷ್ಟ. ಎರಡನೆಯ ನಗರ ಮೈಸೂರು. ಓನ್ಲಿ ಇಂಜೆ ಇಷ್ಟ, ಆದರೆ ಮೈಸೂರು ತುಂಬ ಇಷ್ಟ.
2: ನನಗೆ ಒಂದೆರಡು ಮಾತು ಗಲೀನಾ ಅವ್ರ ಬಗ್ಗೆ ಹೇಳಬೇಕು ಅನಿಸುತ್ತೆ.
0: ಖಂಡಿತ ಹೇಳಿ ಸರ್.
2: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ. ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದರೆ ಆಸಕ್ತಿ ಇರುವಂಥದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಹತ್ತಿರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡುಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನು ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಡು ಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
0: ಬೇಕು
2: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು, ಅವರು ಮತ್ತೆ ಬರ್ತಾರೆ. ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
0: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರಬೇಕು ಅಂತ ಹೇಳ್ತೀರಾ? ಸ್ವತಃ ಗಲೀನಾ ಅವರೇ ಹೇಳಿದ್ರು ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರು ಇಲ್ಲದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತು ನನಗೆ ಮಾಡಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ ಫೀಸನ್ನು ತೆಗೆದುಕೊಳ್ಳದೆ ನಾನು ನಿಮಗೆ ಕನ್ನಡವನ್ನು ಹೇಳ್ಕೊಡ್ತೀನಿ ಅಂತ ಅಂದ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನು ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅಂದ್ಕೊಂಡು ನನಗಾದರೂ ಅನಿಸುತ್ತೆ. ಯಾಕಂತಂದರೆ ಒಬ್ಬ ರಷ್ಯ ಮಹಿಳೆ ಬಂದು ವಚನಗಳನ್ನು ಅರ್ಥ ಮಾಡಿಕೊಂಡು ಅನುವಾದ ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು ಅಂತ. ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
1: ಧನ್ಯವಾದ.
2: ನಮಸ್ಕಾರ
0: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಈ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ಮಂಗಳೂರು ಕೇಂದ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಎಂಎಸ್ ಗೋಪಾಲಕೃಷ್ಣನ್, ಮೃದಂಗ ಟಿವಿ ಗೋಪಾಲಕೃಷ್ಣನ್. ಮೊದಲಿಗೆ ಕೇಳಿ ತುಳಸೀದಳ, ಮಾಯಾ ಮಾಳವಗೌಳರಾಗ, ರೂಪಕತಾಳ ತ್ಯಾಗರಾಜರ ಕೃತಿ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಎಂಎಸ್ ಗೋಪಾಲಕೃಷ್ಣನ್, ಮೃದಂಗ ಟಿವಿ ಗೋಪಾಲಕೃಷ್ಣನ್. ಆಕಾಶವಾಣಿ ಮಂಗಳೂರು. ಸಮಯವಾಗುತ್ತಲಿದೆ 10:30. ಇನ್ನು ಮುಂದೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ये आकाशवाणी है, प्रस्तुत है विशेष श्रृंखला. इसके अंतर्गत आज सुनिए मोदी सरकार के 12 साल, नए भारत की स्वास्थ्य क्रांति. इसमें भाग ले रहे हैं नीति आयोग के पूर्व सदस्य डॉक्टर वी के पॉल और बिलासपुर एम्स के अध्यक्ष डॉक्टर एन के अरोड़ा. कार्यक्रम का संचालन कर रही हैं प्रियंका अरोड़ा.
2: दिस इज आकाशवाणी. In the special series, now we bring you a discussion on 12 years of the Modi government transforming healthcare. Participants are Dr. V.K. Paul, former member, Niti Aayog, and Dr. N.K. Arora, President, Ames Bilaspur. Moderator is Priyanka.